ಏಣ ಚ ಮರುತ್ವತ ಮರುತ್ವತೇತಿ ಮರುತ್ವತ ಆದಿತ್ಯೇಭಿಶ್ಚ ಚಾದಿತ್ಯೇಭಿಃ ಆದಿತ್ಯೇಭಿಶ್ಚ ಚ ರಾಜಭಿಃ ರಾಜಭಿಶ್ಚಾದಿತ್ಯೇಭಿಃ ಆದಿತ್ಯೇಭಿಶ್ಚ ಚ ರಾಜಭಿಃ ರಾಜಭಿರಿತಿ ರಾಜಭಿಃ. ಓಂ ಓಂ ಉದತ್ಯಂ ತ್ಯಮುತ ಉದತ್ಯಂ ತ್ಯಂಚಮಸಂ ಚಮಸಂತ್ಯಮುತ ಉದತ್ಯಂ ತ್ಯಂಚಮಸಂ ಚಮಸನ್ನವಂ ನವಂಚಮಸಂತ್ಯಮುತ ಉದತ್ಯಂ ತ್ಯಂಚಮಸಂ ಚಮಸನ್ನವಂ ನವಂ ತ್ವಷ್ಟೂಃ ತ್ವಷ್ಟುರ್ನವಂಚಮಸಂತ್ಯಮುತ ಉದತ್ಯಂ ತ್ಯಂಚಮಸಂ ಚಮಸನ್ನವಂ ನವಂ ತ್ವಷ್ಟೂಃ ತ್ವಷ್ಟುರ್ದೇವಸ್ಯ ದೇವಸ್ಯ ತ್ವಷ್ಟುರ್ನವಂಚಮಸಂತ್ಯಮುತ ಉದತ್ಯಂ ತ್ಯಂಚಮಸಂ ಚಮಸನ್ನವಂ ನವಂ ತ್ವಷ್ಟೂಃ ತ್ವಷ್ಟುರ್ದೇವಸ್ಯ ದೇವಸ್ಯ ನಿಷ್ಕೃತಂ ನಿಷ್ಕೃತಂ ದೇವಸ್ಯ ತ್ವಷ್ಟುರ್ನವಂಚಮಸಂತ್ಯಮುತ ಉದತ್ಯಂ ತ್ಯಂಚಮಸಂ ಚಮಸನ್ನವಂ ನವಂ ತ್ವಷ್ಟೂಃ ತ್ವಷ್ಟುರ್ದೇವಸ್ಯ ದೇವಸ್ಯ ನಿಷ್ಕೃತಂ ನಿಷ್ಕೃತಮಿತಿ ನಿಹಿಕೃತಂ ಅಕರತ ಚತುರಾಃ ಚತುರೋಕರತ ಅಕರತ ಚತುರಾಃ ಚತುರಃ ಪುನಃ ಪುನಶ್ಚತುರೋಕರತ ಅಕರತ ಚತುರಾಃ ಚತುರಃ ಪುನಃ ಪುನರಿತಿ ಪುನಃ.

0: ಓಂ ಮಥ್ಯಾಕ್ಷಿಸು ಹೃದೇ ನಮಃ. ಓಂ ಮತಿ ಪ್ರಜ್ಞಾಸುಧಾಧಾರಿಣೇ ನಮಃ. ಓಂ ಮತಿ ಪ್ರಿಯ ವ್ಯಾಘ್ರಚರ್ಮವಸನಾಗ ನಮಃ. ಓಂ ಮತಿಮತೇ ನಮಃ. ಓಂ ಮತ್ತದ್ವಿರತಚರ್ಮಧೃತೇ ನಮಃ. ಓಂ ಮತಿ ಪ್ರಸಾದ ಕ್ರಿಯಾ ದಕ್ಷಾಗ ನಮಃ. ಓಂ ಮಂತ್ರಭಿರ್ಮಂತ್ರಿತಾಗ ನಮಃ. ಓಂ ಮತ್ತಾಗ ನಮಃ.
1: ಓಂ ಮತ್ತವಾರಣ ಮುಖ್ಯ ಚರ್ಮ ಕೃತೋತ್ತರೀಯ ಮನೋಹರಾಗ ನಮಃ. ಓಂ ಮತ್ತಾಂಧಕ ಕರಟಿ ಕಂಠೀರಪವರಾಗ ನಮಃ. ಓಂ ಮತ್ತಮಾದಂಗ ಸತ್ಕೃತಿ ವಸನಾಗ ನಮಃ.
0: ಓಂ ಮಾತಾಮಹಾಗ ನಮಃ. ಓಂ ಮಾತೃಣಾಂ ಮಾತ್ರೇ ನಮಃ. ಓಂ

0: ஓம் நம சிவாய. டியர் லிசனர்ஸ் ஆஃப் சைவம் டாட் ஆர் ரேடியோ, தி சைஸ் ஆஃப் அவர் ஆடியோ கலெக்ஷன் கண்டினியூஸ் டு க்ரோ டே பை டே. வி நவ் ஹோஸ்ட் மோர் தேன் 25,000 ஆடியோ ரெக்கார்டிங்ஸ். இன் ஆர்டர் டு மேக் தீஸ் எக்ஸ்டென்சிவ் ரிசோர்ஸஸ் மோர் ஆக்சசபிள் அண்ட் பெனிஃபிஷியல் டு அவர் ரேடியோ லிசனர்ஸ், வி ஹவ் ரீஆர்கனைஸ்ட் அவர் ப்ரோக்ராம் ஷெட்யூல். திருமுறை மியூசிக் அண்ட் திருமுறை டிஸ்கோசஸ் வில் பி ப்ராட்காஸ்ட் ஆன் திருநெறிய தமிழோசை. Philosophical discourses and periyapuranam lectures in Tamil will be broadcast on Shiva Tattvam. Programs in languages other than Tamil will be broadcast on Shaiva Lahari. As a result of these changes, there will be some adjustments to program timings. We trust that you will kindly accept these schedule changes with understanding and patience. We also request you to encourage your relatives and friends to listen to and benefit from our radio services. ஓம் நம சிவாய்.
1: ஓம் நம சிவாய். டியர் லிசனர்ஸ் ஆஃப் சைவம் டாட் ஆர், யுவர் அபவுட் டு லிசன் பெரிய புராணம் டிஸ்கோர்ஸ் இன் கன்னடா. தி டைட்டில் இஸ் திருஞான சம்பந்த மூர்த்தி நாயனார் புராணம், பிரசன்டட் பை ஸ்ரீ HS தியாகராஜன். தேங்க்யூ. ஓம் நம சிவாய்.
2: குருப்யோ நமஹ. எல்ல மகனியர்களிகோ நமஸ்கார. நாவு திருஞான சம்பந்தர் அவர சரித்திரையன்னு ಮುಂದುವರಿಸ್ತಾ ಇದ್ದೇವೆ. ಕಳೆದ ವಿಡಿಯೋನಲ್ಲಿ ನಾನು ಇವರ ಚರಿತ್ರೆಯನ್ನು ಹೇಳುವಾಗ ಕೆಲವು ಅಂಶಗಳನ್ನು ನಾನು ಬಾಲಾಜಿ ಭಾಗವತರ್ ಅವರ ಉಪನ್ಯಾಸದಿಂದ ಕೆಲವು ಅಂಶಗಳನ್ನು ತೆಗೆದುಕೊಂಡಿದ್ದೆ. ಅದರಂತೆಯೇ ಹಾಗೇನೆ ಆ ವಿಡಿಯೋನಲ್ಲಿ ಹಾಡಿದ ಒಂದು ಪದ್ಯದ ಒಂದು ಟ್ಯೂನನ್ನು ಶ್ರೀಮತಿ ವಿಜಯಲಕ್ಷ್ಮಿ ಅನ್ನುವರ ಇದರಿಂದ ನಾನು ಗ್ರಹಿಸಿದ್ದೇನೆ. ಇದಕ್ಕಾಗಿ ಆ ಇಬ್ಬರು ಮಹನೀಯರುಗಳಿಗೂ, ಅಂದರೆ ಬಾಲಾಜಿ ಭಾಗವತರ್ ಮತ್ತು ಶ್ರೀಮತಿ ವಿಜಯಲಕ್ಷ್ಮಿ ರಾಜಾರಾಮ್ ಅನ್ನುವವರಿಗೂ ಕೂಡ ನನ್ನ ಕೃತಜ್ಞತೆಯನ್ನು ಮೊದಲು ತಿಳಿಸುವುದಕ್ಕೆ ಈ ಮೂಲಕ ಇಷ್ಟಪಡ್ತಾ ಇದ್ದೇನೆ. ಈ ದಿವಸದ ವಿಡಿಯೋ ಪ್ರಾರಂಭಿಸುವಾಗ ಮಾಮೂಲಾಗಿ ಯಥಾ ಪ್ರಕಾರ ಒಂದು ಸಂಸ್ಕೃತದ ಸುಭಾಷಿತದೊಂದಿಗೆ ಪ್ರಾರಂಭಿಸ್ತೇನೆ. ಹೀಗಿದೆ ಅದು. ಅಧಮಃ ಧನಮಿಚ್ಛಂತಿ ಧನಂ ಮಾನಂ ಚ ಮಧ್ಯಮಃ ಉತ್ತಮಃ ಮಾನಮಿಚ್ಛಂತಿ ಮಾನೋ ಹಿ ಮಹತಾಂ ಧನಂ. ಈ ಸುಭಾಷಿತದ ಅರ್ಥ ಏನು ಅಂತಂದರೆ, ಸಾಮಾನ್ಯ ವರ್ಗದ ಜನಗಳು ಐಶ್ವರ್ಯವನ್ನು ಬಯಸ್ತಾರೆ, ಹಣವನ್ನು ಬಯಸ್ತಾರೆ ಅಷ್ಟೇ. ಆದರೆ ಮಧ್ಯಮ ವರ್ಗದ, ಸ್ವಲ್ಪ ಉತ್ತಮರಾದಂತಹ ಮಧ್ಯಮ ವರ್ಗದ ಜನರು ಬರೀ ಹಣವನ್ನೇ ಅಲ್ಲ, ಐಶ್ವರ್ಯವನ್ನೇ ಅಲ್ಲ, ಅದರ ಜೊತೆಗೆ ಮಾನವನ್ನು ಕೂಡ ಅಪೇಕ್ಷಿಸ್ತಾರೆ. ಮಾನ ಅಂತಂದರೆ ಇಲ್ಲಿ ರೆಸ್ಪೆಕ್ಟ್ ಅಂತ ಅರ್ಥ ಮಾಡ್ಕೋಬೇಕು. ಹಾಗಾದರೆ ಉತ್ತಮವಾದ ಜನರು ಏನನ್ನು ಅಪೇಕ್ಷಿಸ್ತಾರೆ ಅಂತಂದರೆ, ಅವರು ಅವರಿಗೆ ಧನ ಬೇಕೇ ಆಗಿಲ್ಲ, ಮಾನಮಿಚ್ಛಂತಿ, ಅವರಿಗೆ ಗೌರವವೇ ಮುಖ್ಯ. ಯಾಕೆ ಅಂದರೆ ಗೌರವ ಅನ್ನೋದೇ ಒಂದು ಉತ್ತಮವಾದ ಐಶ್ವರ್ಯ. ಆದ್ದರಿಂದ ಉತ್ತಮವಾದ ಜನರು ಮಾನವನ್ನೇ ಸೆಲೆಕ್ಟ್ ಮಾಡ್ಕೋತಾರೆ, ಅಪೇಕ್ಷಿಸ್ತಾರೆ. ಹೀಗೆ ಈ ಸುಭಾಷಿತದ ಅರ್ಥ. ಈವಾಗ ನಮ್ಮ ತಿರುಜ್ಞಾನ ಸಂಬಂಧರವರ ಚರಿತ್ರೆಯನ್ನು ಮುಂದುವರಿಸ್ತಾ ಇದ್ದೀನಿ. ಹೋದ ವಿಡಿಯೋದಲ್ಲಿ ನಾ ಹೇಳಿದ್ದೆ, ತಿರುಜ್ಞಾನ ಸಂಬಂಧರವರು ಮಧುರೈಗೆ ಬಂದಾಗ, ಪಾಂಡ್ಯರಾಜನೆಯ ರಾಜಧಾನಿಗೆ ಬಂದಾಗ ಶ್ರವಣರುಗಳೆಲ್ಲ ಏನು ಮಾಡಿದ್ರು ಅಂತಂದರೆ, ಅವರ ಮೇಲೆ ಇವರಿಂದ ನಮಗೆ ತೊಂದರೆ ಆಗುತ್ತೆ, ನಮ್ಮ ಮತಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿಬಿಟ್ಟು ಅವರ ಅನುಯಾಯಿಗಳು ಎಲ್ಲ ಉಳಿದಿದ್ದ ತಂಗಿದ್ದ ಗುಡಾರಿಗಳಿಗೆಲ್ಲ ಬೆಂಕಿ ಇಡಿಸಿಬಿಟ್ರು. ಆ ಬೆಂಕಿ ಇಡೋದಕ್ಕೆ ಕಾರಣ ಆ ಗೂಣುಪಾಂಡ್ಯ ರಾಜನೇ. ಇದನ್ನು ಹೇಳಿದ್ದೆ ನಾನು. ಇವರ ರಾಜ್ಯದಲ್ಲಿ ಮುಖ್ಯವಾಗಿ ಮಂತ್ರಿಯಾಗಿದ್ದರು ಕುಲಚಿರೈ ನಾಯನಾರವರು. ಇವರ ಬಗ್ಗೆ ನಾನು ಹೇಳಿದ್ದೇನೆ ಈಗಾಗಲೇ ತಿರುನಾವುಕರ್ಸರವರ ವಿಡಿಯೋದಲ್ಲಿ ಕುಲಚಿರೈ ನಾಯನ ಅವರ ಬಗ್ಗೆ ಹೇಳಿದ್ದೇನೆ. ಇವಾಗಲೂ ಒಂದೆರಡು ಮಾತು ಹೇಳ್ತೇನೆ. ಇವರು ಮಹಾಶಿವಭಕ್ತರು ಮಾತ್ರವಲ್ಲದೆ, ಶಿವಭಕ್ತರು ಅವರುಗಳನ್ನು ಸೇವೆಯನ್ನು ಮಾಡುವುದೇ ಒಂದು ಧ್ಯೇಯವಾಗಿ ಇಟ್ಕೊಂಡಿದ್ದರು. ಶಿವಭಕ್ತರು ಅವರು ಎಂಥ ಜಾತಿಯವರಾದರೂ ಸರಿ, ಶಿವಭಕ್ತರು ಯಾವ ಜಾತಿಯವರಾದರೂ ಜಾತಿ ಭೇದವಿಲ್ಲದೆ ಅವರಿಗೆ ಮನಸಾರೆ ಸೇವೆ ಮಾಡ್ತಾಯಿದ್ರು. ಅವರು ಉನ್ನತ ಪದವಿಯಲ್ಲಿದ್ದ ಮಂತ್ರಿಗಳು, ಐಶ್ವರ್ಯವಂತರು, ಅದನ್ನೆಲ್ಲ ಮರೆತು ಬಿಡ್ತಾ ಇದ್ದರು. ಶಿವನ ಭಕ್ತರ ಸೇವೆಯೇ ಶಿವನ ಸೇವೆ ಅಂತ ನಂಬಿ ಅವರು ಶಿವಸೇವೆಯನ್ನು ಆ ಥರ ಅವರ ಶಿವಭಕ್ತರಿಗೆ ಸೇವೆ ಮಾಡ್ತಾ ಇದ್ದಂಥ ಮಂತ್ರಿಗಳು, ಪ್ರಧಾನಮಂತ್ರಿಗಳು ಕುಲಚಿರೈ ನಾಯನಾರವರು. ಆ ರಾಜನ ಪತ್ನಿಯವರು ಆಕೆ ಕೂಡ ಮಹಾಶಿವಭಕ್ತೆ. ಅವರಿಗೆ ವ್ಯಥೆ, ಅವರಿಗೆ ಇವರಿಗೆ ಮಾತ್ರ ಇವ ಈ ಕುಲಚ್ಛರೆ ನಾನು ಅದು ಇಬ್ಬರಿಗೂ ಏನು ವ್ಯಥೆ ಅಂತಂದರೆ, ಈ ರಾಜ್ಯದಲ್ಲಿ ಶೈವ ಮತ ಸಂಪೂರ್ಣವಾಗಿ ದಮನವಾಗಿದೆ, ಮರ್ದನವಾಗಿದೆ, ಬರೀ ಶ್ರವಣರ ಹಾವಳಿಯಾಗ್ಬಿಟ್ಟಿದೆ. ಅಂದರೆ ಏನಾಗಿದೆ ಆ ರಾಜ್ಯದಲ್ಲಿ, ಒಂದು ಶಿವನ ದೇವಸ್ಥಾನವಿಲ್ಲ, ಎಲ್ಲ ದೇವಸ್ಥಾನಗಳನ್ನು ನಾಶಪಡಿಸಿ ಶ್ರವಣರುಗಳ ದೇವನಲ್ಲಿ ಕೂಡಿಸಿ ಮೆರೀತಾ ಇದ್ದಾರೆ. ಯಾರು ಕೂಡ ಶಿವಭಕ್ತರು ವಿಭೂತಿ ಧರಿಸುವಂತಿಲ್ಲ, ಶಿವನ ಹೆಸರನ್ನು ಹೇಳುವಂತಿಲ್ಲ. ಹಾಗೇನಾದರೂ ಒಂದು ವೇಳೆ ಹೇಳಿದರೆ ಅವರಿಗೆ ಶಿಕ್ಷೆ. ಈ ಥರ ಒಂದು ಪರಿಸ್ಥಿತಿ ಆ ರಾಜ್ಯದಲ್ಲಿ ಉಂಟಾಗಿದೆ. ಇವರಿಗೆ, ಇವೇ ಮಂತ್ರಿಯವರಿಗೆ ಮತ್ತು ರಾಣಿಯವರಿಗೆ ಇದರ ಬಗ್ಗೆ ಬಹಳ ಚಿಂತೆಯಾಗಿ, ತಿರುಜ್ಞಾನ ಸಂಬಂಧರವರು ವೇದಾರಣ್ಯದಲ್ಲಿ ಇದ್ದಾಗಲೇ ಒಂದು ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಈ ರೀತಿ ನಮ್ಮ ರಾಜ್ಯದಲ್ಲಿ ಬಂದು ಮತ್ತೆ ಶೈವ ಮತವನ್ನು ಸ್ಥಾಪಿಸಿ ಅಂತ ಹೇಳಿ, ಅದರಂತೆ ತಿರುಜ್ಞಾನ ಸಂಬಂಧರವರು ಈಗ ಮಧುರೆಗೆ ಬಂದಿದ್ದಾರೆ, ರಾಜ್ಯಕ್ಕೆ ಬಂದಿದ್ದಾರೆ. ಈ ನಮ್ಮ ಶೇಖಿಯಾರವರು ಈ ರಾಣಿಯವರ ಬಗ್ಗೆ ಬಹಳ ಉತ್ತಮವಾದ ಕೆಲವು ಗುಣಗಳನ್ನು ಹೇಳಿದ್ದಾರೆ. ಅವರು ಮಂಗೈಕರ್ಸಿ ಅಂತ ಆಮೇಲೆ ಕರೆಸ್ಕೊಳ್ತಾರೆ. ಇವರು ಚೋಳ ರಾಜ್ಯದಿಂದ ಬಂದಂತಹ ಹೆಣ್ಣುಮಗಳು, ಚೋಳ ರಾಜ್ಯದಿಂದ ಬಂದು ಇಲ್ಲಿ ಪಾಂಡ್ಯರಾಜನನ್ನು ಮದುವೆ ಆಗಿರೋವಂಥ ಸಾಧ್ವಿ. ಇವರನ್ನು ನಮ್ಮ ಶೇಖಿಯಾರವರು ಹೇಗೆ ಹೋಗ್ತಾರೆ ಅಂತಂದರೆ, ನಮ್ಮ ದೇವರು ಇವರು, ಎಂಗಳ ದೈವಂ ಅಂತ ಹೇಳ್ತಾರೆ. ಮತ್ತು ಈ ರಾಣಿಯವರಿಗೆ ಯಾರು ನಮಸ್ಕಾರ ಮಾಡ್ತಾರೋ, ಭಕ್ತಿಯಿಂದ ನಮಸ್ಕಾರ ಮಾಡ್ತಾರೋ, ಅವರಿಗೆ ನಾನು ನಮಸ್ಕಾರ ಮಾಡ್ತಾನೆ ಅಂತ ಶೇಖಿಯಾರು ಹೇಳಿದ್ದಾರೆ. ತಿರುಜ್ಞಾನ ಸಂಬಂಧರವರು ಕೂಡ ಇವರಿಬ್ಬರ ವಿಷಯದಲ್ಲೂ, ಅಂದರೆ ರಾಣಿಯವರ ಬಗ್ಗೆ ಮತ್ತು ಕುಲಕ್ಷೀರನಾರಾಯಣರವರ ಬಗ್ಗೆ ಒಂದು ಪದ್ಯದಲ್ಲಿ ರಚಿಸಿ, ಒಂದು ಪದ್ಯದಲ್ಲಿ ಇವರನ್ನು ಸ್ತುತಿಸುವುದು, ಮತ್ತೊಂದರಲ್ಲಿ ಕುಲಕ್ಷೀರನಾರಾಯಣರನ್ನು ಸ್ತುತಿ, ಹೀಗೆ ಪದ್ಯವನ್ನು ರಚಿಸಿ ಹಾಡಿ ಇವರ ಹಿರಿಮೆಯನ್ನು ತೋರಿಸಿಕೊಟ್ಟಿದ್ದಾರೆ. ಈ ಥರ ಶೇಖಿಯಾರವರು ಇವರನ್ನು ಹೊಗಳ್ತಾ ಇದ್ದಾರೆ, ಸ್ತುತಿ ಪ್ರಶಂಸಿಸ್ತಾ ಇದ್ದಾರೆ. ಮತ್ತು ಈಕೆ ಎಂಥವರು, ರಾಣಿಯವರು ಆಗಿದ್ದರೂ ಕೂಡ, ಆ ಸಾಧ್ಯವಾಗಿ ರಾಣಿಯ ಪಟ್ಟದಲ್ಲಿಯೂ ಇದ್ದಾರೆ, ಆತನ ಧರ್ಮಪತ್ನಿಯಾಗಿದ್ದು ಕೂಡ ಶಿವಭಕ್ತಿಯನ್ನು ಕೂಡ ಕಾಪಾಡಿಕೊಂಡು ಬರ್ತಾ ಇದ್ದಾರೆ ಅನ್ನೋದು ಇವರು ಒಂದು ಗಮನಿಸಿ ಹೊಗಳಿದ್ದಾರೆ ಶೇಖಿಯಾರವರು. ಇದು ನಿಜವಾಗಿಯೂ ಮೆಚ್ಚತಕ್ಕದ್ದೇ. ಯಾಕೆಂದರೆ ಅಲ್ಲಿ ರಾಜನೂ ಕೂಡ ಆ ಮತಕ್ಕೆ ಬದಲಾಗಿರೋದ್ರಿಂದ ಹೆದರ್ಕೋಬೇಕಾಗಿದೆ, ಶಿವನಾಮವನ್ನು ಹೇಳೋಕ್ಕಾಗಲಿ ವಿಭೂತಿ ಧರಿಸೋದಕ್ಕಾಗಲಿ ಹೆದರ್ಕೋಬೇಕಾಗಿದೆ. ಅಂಥ ಪರಿಸ್ಥಿತಿಯಲ್ಲೂ ಕೂಡ ಇವರು ಶಿವಭಕ್ತಿಯನ್ನೂ ಬಿಡಲಿಲ್ಲ, ತಾವು ಪತ್ನಿಯಾಗಿರುವಂಥ ಆ ಧರ್ಮವನ್ನು ಪಾಲಿಸ್ಕೊಂಡು ಬಂದಿದ್ದಾರೆ ಅಂತ ಶೇಟ್ಕಿಯವರು ಬಹಳ ಪ್ರಶಂಸೆ ಮಾಡಿದ್ದಾರೆ. ಶೇಟ್ಕಿಯಾರವರು ಮಂಗಯ್ಯರ್ಕರ್ಸಿ ಅವರ ಬಗ್ಗೆ ಎಷ್ಟು ಪ್ರಶಂಸೆ ಮಾಡಿದ್ರು ಅನ್ನೋದನ್ನು ಇದುವರೆಗೆ ಕೇಳಿದ್ವು. ಪಂಪಾ ವಿರೂಪಾಕ್ಷನ ಭಕ್ತನಾದ ಹರಿಹರ ಕವಿಯು ಈಕೆಯ ಬಗ್ಗೆ ಏನಂತ ಪ್ರಶಂಸಿಸಿದ್ದಾರೆ ನಾವು ಸ್ವಲ್ಪ ಕೇಳೋಣ. ಈಕೆಯ ಬಗ್ಗೆ ರಗಳೆ ರಚಿಸಿರುವ ಹರಿಹರ ಅವರು ಈ ಥರ ಹೇಳ್ತಾರೆ. ಆತಂಗ್ಯ ಮಹಾದೇವಿ ಪದದಿಂ ಖ್ಯಾತ ಪಟ್ಟ ಮಹಿಷಿ ಘನ ಪದದಿಂ ಎಸೆವ ಪಾಂಡ್ಯ ಮಹಾದೇವಿ ಅಣಿಪ್ಪಳು ವಸಿಮತಿಯಳು ಸ್ತ್ರೀರೂಪದೊಳಿಪ್ಪಳು ಚೋಳಭೂಪ ಕಲ ಕುಲವರ್ಧನ ಎನಿಪಳು ಬಾಲನೇತ್ರಂ ಮನದೊಳು ನೆನೆವಳು ಸಿರಿಯುಪ್ಪಿನ ಕಡಲೊಳು ಪುಟ್ಟಿರೆ ತಾನೂರು ನಿರ್ಮಳ ಕುಲದೊಳು ಪುಟ್ಟುತ್ತಾ ಅತಿ ಭೂಭಲ ಗುಣಿ

ಪಾವಮಂ ತೋರ್ಪಡು ಮುದದೊಡು, ನೋಡಿದರಂ ಪಾವನಮಂ ಆಳ್ಪಡು, ಬೇಡದರ್ಗೆ ಸುರಧೇನುವದಪ್ಪಳು, ಭಾಷೆಗಳಿಂ ಭಾರತೀಯಂ ಮಿಗುವಳು, ವೇಷದಿಂದ ರತಿಯರಮಂ ಪಡಿವಳು, ಪರಹಿತ ಗುಣದಿಂ ಧರೆಯಂ ಜರೆವಳು, ಚರಿತದೊಳಮರುಂಧತಿಗೆ ಎಣಯಪ್ಪಳು, ವಿಭವದಳಾ ಶಚಿಯಂ ಗಹಗಹಿಪಳು, ಶುಭರುಚಿಯಂ ರೋಹಿಣಿಯಂ ಗೆಲುವಳು, ನುಡಿಯಳೊಗಮ್ಮ ಅಮೃತದ ಸರಿಯಂ ಸುರಿವಳು, ನಡೆಗಳೊಳಂ ಹಂಸಗಳಂ ಗೆಲುವಳು, ಬಡನುಡಿವಿಂ ಸಿಂಗಗಳ ಗೆಲುವಳು, ತೊಡೆಗಳ ರುಚಿಯಂ ಬಾಳೆಯ ಪಳಿವಳು, ದೈವ ಪದಂಗಳನುರೆ ಪಾಲಿಸುವಳು, ದೈವ ಗಣನಮಂ ಸಲೆ ಮನ್ನಿಸುವಳು, ಶಿವನಲ್ಲದೆ ಬೇರೊಂದಂ ನೆನೆಯಳು, ತ್ವವೆ ಪಂಕ್ಷಾಕ್ಷರಮಲ್ಲದೆ ನುಡಿಯಳು, ಘನ ಶಿವ ಪೂಜೆಯನಲ್ಲದೆ ನೋಡಳು, ವಿನಯದೊಡೀಶನಲ್ಲದೆ ಬೇಡಳು, ಶಿವಪ್ರಸಾದ ಮುಲ್ಮಲ್ಲದೆ ಕೊಳ್ಳಳು, ಭವಪಾಶಂಗಳ ಬಲೆಯೊಳು ನಿಲ್ಲಳು, ಪತಿಯ ಮನಕ್ಕುರೆ ಹಿತವೇನಿಪ್ಪಳು, ಸತಿಯರ ಬಳಗಕ್ಕೆ ತಿಲಕವೆನಿಪ್ಪಳು, ನಿಜಪತಿಯನಿಪ ಪಾಂಡೆಗೆ ನಲವಿಂ ಸುಜನಸ್ತುತೆ, ಸದ್ಭಕ್ತಿಯ ನೊಲವಿಂ ಬೋಧಿಸಿ ತಾತನ ಭಕ್ತನ ಮಾಡಲು, ಬಾಧೆಯಿಲ್ಲದಿಪ್ಪಿರವಂ ತೋರಲು, ಜ್ಞಾನ ಮುನೀಂದ್ರ ನನ್ನಲ್ಲಿಗೆ ಕರಸುತೆ, ಮಾನಿನಿಯವರಂ ಸಲೆ ಸತ್ಕರಿಸುತೆ, ನಿಜಪತಿ ಚಿರತ ಮನಿವರಿಗೆ ಪೇಳುತೆ, ಗಜಭಜಿಸುವ ಜಿನಮತಮಂ ಪೇಳುತೆ, ಸುಮ್ಮನಿರಲು ಜ್ಞಾನೇಶಂ ಕೇಳುತೆ, ಮುಕ್ಕಣ್ಣನ ದೀಕ್ಷೆಯ ನತಿ ನಲವಂ ಕೊಟ್ಟ ಜ್ಞಾನ ಮುನಿಷಂ ಹೋಗಲು. ಈ ರೀತಿ ಆಕೆಯ ವರ್ಣನೆಯನ್ನು, ಆಕೆಯ ಶಿವಭಕ್ತಿಯನ್ನು ಮತ್ತು ಪತಿಭಕ್ತಿಯನ್ನು, ಪತಿಯೂ ಜೈನ ಮತದವನಾದರೂ ಕೂಡ, ಶ್ರವಣ ಮತಕ್ಕೆ ಸೇರಿದವನಾದರೂ ಕೂಡ ಅವನಲ್ಲೂ ಭಕ್ತಿ ಇಟ್ಟು ಶಿವನ ಭಕ್ತಿಯಲ್ಲೂ ಇದ್ದು ಹೀಗೆ ಆಕೆ ಇದ್ದಳು ಅಂತ ಈ ಹರಿಹರ ಕವಿಯವರು ಬಹಳ ವಿವರಣೆಯನ್ನು ಕೊಟ್ಟಿದ್ದಾರೆ. ಇದನ್ನು ಕೂಡ ನಾವಿಲ್ಲಿ ಗಮನಿಸುವುದು ಸೂಕ್ತ ಅಂತ ನನಗೆ ಅನಿಸಿದೆ. ಈಗ ನಾನು ಹೇಳಿದ ಈ ಪದ್ಯಗಳ ಸಾಲುಗಳು ನಮ್ಮ ಬಹಳ ಬೇಕಾದ ಸ್ನೇಹಿತರಾದಂಥ ಕಡಬಾ ಸುಬ್ರಹ್ಮಣ್ಯಂ ಅವರು ನನಗೆ ಪುರಾತನ ರಗಳೆಗಳು ಅನ್ನೋ ಪುಸ್ತಕವನ್ನು ಕೊಟ್ಟಿದ್ದಾರೆ. ಆ ಪುಸ್ತಕದಿಂದ ಈ ಸಾಲುಗಳನ್ನು ಹೇಳಿದ್ದೇನೆ. ಅವರ ಈ ಸೌಜನ್ಯತೆಗಾಗಿ ನಾನು ಅವರಿಗೆ ಈ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. ಇನ್ನು ತಿರುಜ್ಞಾನ ಸಂಬಂಧರು ಇಲ್ಲಿಗೆ ಮಧುರೆಗೆ ಬಂದಿದ್ದಾರೆ. ಬಂದಾಗ ಇವರಿಗೆ ಕುಲಚಿರೈ ನಾಯನ ಅವರು ಬಹಳ ಒಳ್ಳೆಯ ಸ್ವಾಗತವನ್ನು ಏರ್ಪಾಡು ಮಾಡಿದ್ದಾರೆ. ಸ್ವಾಗತವನ್ನು ಏರ್ಪಾಡಿ ಅವರೆಲ್ಲ ತಂಗಿದ್ದಾರೆ. ತಂಗಿರಬೇಕಾದ್ರೆ ಈ ಸಮಾಚಾರ ಶ್ರವಣರಿಗೆ ಹೋಯಿತು. ರಾಜನಿಗೆ ದೂರು ಕೊಟ್ಟರು, ಈ ಥರ ಈ ಒಬ್ಬ ಹುಡುಗ, ಏನೋ ಬ್ರಾಹ್ಮಣ ಹುಡುಗ ಯಾರೋ ಬಂದಾಗಿದೆ, ದೊಡ್ಡ ಮಹಾಮಹೇನವಂತೆ ನಮ್ಮ ಧರ್ಮಕ್ಕೆ, ಶ್ರವಣ ಧರ್ಮಕ್ಕೆ ಆಘಾತ ಉಂಟವಾಗುತ್ತಂತೆ ಕಾಣ್ತಾ ಇದೆ. ಆದ್ದರಿಂದ ಈತನನ್ನು ಈವಾಗಲೇ ಚಿವುಟಿ ಮುಗಿಸಿಬಿಡಬೇಕು ಅಂತ ರಾಜನಿಗೆ ದೂರು ಕೊಟ್ಟು ಅವರು ತಂಗಿದ್ದ ಜಾಗಗಳು, ಗುಡಾರಗಳಿಗೆಲ್ಲ ಬೆಂಕಿ ಇಟ್ಬಿಟ್ರು ರಾಜ ಆಜ್ಞೆಯನ್ನು ಪಡೆದು. ಇದರವರೆಗೆ ನಾನು ಹೇಳಿದ್ದೇನೆ. ಆಗ ಏನಾಯಿತು, ಬೆಂಕಿ ಇಟ್ಟರೆ ಇವರು ಎಲ್ಲ ಗುಡಾರಗಳಿಗೆ ಬೆಂಕಿ ಇಟ್ಟವರು, ಇವರ ಅನುಯಾಯಿಗಳು ಅಂದರೆ ತಿರುಜ್ಞಾನ ಸಂಬಂಧರವರು ಬೇರೆ ಅವರ ಅನುಯಾಯಿಗಳೆಲ್ಲ ಜ್ಞಾನ ಸಂಬಂಧರವರು ಹೋಗಿ, ಅದು ರಾತ್ರಿ ಬೆಂಕಿ ಇಟ್ಟಿದ್ದು, ಏನಾಯಿತು ಹೋಗಿ ಅವರಿಗೆ ದೂರು ಕೊಟ್ಟರು. ಅವರು ಪದಿಹವನ್ನು ಭಗವಂತನನ್ನು ಪ್ರಾರ್ಥಿಸಿ ಪದಿಹವನ್ನು ಹಾಡಿದ ತಕ್ಷಣ ಬೆಂಕಿ ನಂದಿ ಹೋಯಿತು. ಎಲ್ರಿಗೂ ಯಾರಿಗೂ ಏನೂ ತೊಂದರೆ ಆಗಲಿಲ್ಲ. ಈ ವಿಚಾರ ರಾಣಿಯವರಿಗೆ ತಿಳಿಯಿತು. ಬಹಳ ಗಾಬರಿ ಆಗ್ಬಿಟ್ರು. ಅಯ್ಯೋ, ನಾವು ತಿರುಜ್ಞಾನ ಸಂಬಂಧನ ಕರೆಸ್ಕೊಂಡ ಮೇಲೆ ಈ ಥರ ಆಗೋಗ್ಬಿಡ್ತಲ್ಲ, ಅವರು ಬದುಕಿದ್ದಾರೋ ಇಲ್ಲವೋ ಗೊತ್ತಾಗಲಿಲ್ವಲ್ಲ ಅಂತ ಬಹಳ ದುಗುಡದಿಂದ ಏನು ಮಾಡಿದ್ರು, ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿಬಿಟ್ರು ಇಬ್ಬರೂ, ಕುಲಚರೆ ನಾಯನಾರ್ ಮತ್ತು ರಾಣಿಯವರು. ಇವರು ಬಂದು ಹೀಗಾಗೋಯ್ತಲ್ಲ, ಏನಾಗ್ಬಿಟ್ಟಿದೆಯೋ, ಹೋಗ್ಬಿಟ್ರೋ ಏನೋ ಅಂತ ಹೇಳಿ ಆತ್ಮಹತ್ಯೆಗೆ ತೀರ್ಮಾನ ಮಾಡಿದ್ರು. ಆದರೆ ಸ್ವಲ್ಪ ಸಮಯದ ನಂತರ ಒಳ್ಳೆಯ ಶುಭ ಸಮಾಚಾರವೇ ಬಂತು. ಅವ್ರಿಗೆ ಯಾರಿಗೂ ಏನೋ ಆಗಿಲ್ಲ, ಎಲ್ಲರೂ ಕ್ಷೇಮವಾಗಿದ್ದಾರೆ ಅಂತ ತಿಳಿದ ಮೇಲೆ ಆ ತೀರ್ಮಾನವನ್ನು ಕೈಬಿಟ್ರು. ಕೈಬಿಟ್ಟ ಮೇಲೆ ತಿರುಜ್ಞಾನ ಸಂಬಂಧರು ಏನು ಮಾಡಿದ್ರು, ಅವರಿಗೆ ಕಂಪ್ಲೇಂಟ್ ಬಂತಲ್ಲ, ಹೀಗೆ ರಾಜ ಮಾಡಿದ್ದಾನೆ ಅಂತ ಬಂದಾಗ ಅವರು ಒಂದು ಪದಿಹವನ್ನು ಹಾಡಿ ಹೀಗೆ ಹೇಳಿದ್ರು, ಬಯಸಿದ್ರು ಮನಸ್ಸಿನಲ್ಲಿ, ಈ ಬೆಂಕಿಯು ಎಲ್ಲಿಂದ ಬಂತೋ ಅಲ್ಲಿಯೇ
ಪುನಃ ಹಿಂದಿರುಗಿ

0: ಹೋಗಿ ಯಾರು ಕಳಿಸಿದ್ರೋ ಅವರಿಗೆ ತಾಗಲಿ. ಆದರೆ ಒಂದು ಮಾತು ಅವರು ಮನಸ್ಸಿನಲ್ಲಿ ಇಟ್ಕೊಂಡ್ರು, ರಾಣಿಯವರು ತಮಗೆ ಬೇಕಾದವರು, ಅವರು ಶಿವಭಕ್ತೆ. ಆದ್ದರಿಂದ ಅವರ ಪತಿಯಾದವರಿಗೆ ಪ್ರಾಣಹಾನಿಯನ್ನು ಉಂಟಾಗಬಾರ್ದು, ಆದರೆ ಚೆನ್ನಾಗಿ ಪಾಠ ಕಲಿಸೋ ಥರ ಅವರಿಗೆ ನೋವು ಉಂಟಾಗಬೇಕು, ಆ ಥರ ಇದು ವಾಪಸ್ಸು ಹಿಂದಿರುಗಿ ಹೋಗಲಿ ಅಂತ ಒಂದು ಪದ್ಯವನ್ನು ಹಾಡಿ ಬಯಸಿದರು. ಅದರಂತೆಯೇ ಅವರಿಗೆ ಏನಾಯಿತು, ಈ ಬೆಂಕಿ ಇದೆಯಲ್ಲ ಹೋಯ್ತು ಹೋಯ್ತು ಹೋಯ್ತು, ಈ ಆಜ್ಞೆಯನ್ನು ಹೊರಡಿಸಿದವರು ಯಾರು, ರಾಜ ಪಾಂಡ್ಯರಾಜ ಗೋನ್ಬೆನ್ನು. ಹೋಯ್ತು ಅವರಿಗೆ ತಕ್ಷಣವೇ ಮೈಯೆಲ್ಲ ಉರಿ ಎತ್ಕೊಳ್ತು, ಉಯಿ ತಡೆಯಲಾರದು ಉರಿ ಬೆಂಕಿ ಆ ಥರ ಶರೀರದಲ್ಲಿ ಒದ್ದಾಡ್ತಾ ಇದ್ದಾನೆ ಒದ್ದಾಡ್ತಾ ಇದ್ದಾನೆ. ಆಗ ಶ್ರಮಣರುಗಳೆಲ್ಲ ಬಂದರು, ಶ್ರಮಣರ ಕಡೆ ವೈದ್ಯರುಗಳು ಪಂಡಿತರುಗಳು ಎಲ್ಲರೂ ಬಂದು ರಾಜನ ಒಂದು ನೋವನ್ನು ನಿವಾರಿಸೋದಕ್ಕೆ ಪ್ರಯತ್ನಪಟ್ಟರು ವೈದ್ಯರು ಎಲ್ಲ ಬಂದು. ಆದರೆ ಏನೂ ಪ್ರಯೋಜನವಾಗಲಿಲ್ಲ, ಇನ್ನೂ ಜಾಸ್ತಿ ಆಗ್ತಾ ಇದೆ ಜಾಸ್ತಿ ಆಗ್ತಾ ಇದೆ. ರಾಣಿಯವರು ಅವಾಗ ಹೇಳಿದರು, ನೋಡಿ ಇದು ಹೀಗೆ ಕಡಿಮೆ ಆಗತಕ್ಕದ್ದಲ್ಲ, ನನಗೆ ಒಂದು ಸಲಹೆ ಕೊಡಬೇಕು ಅಂತ ಇದೆ ನಿಮಗೆ. ಆ ಬಾಲಕ ಬಂದಿದ್ದಾರಲ್ಲ ಅವರು ಮಹನೀಯರು, ಅವರನ್ನು ನೀವು ಕರೆಸಿದರೆ ಅವರಿಂದ ನಿಮಗೆ ಇದನ್ನು ಗುಣಪಡಿಸೋಕ್ಕೆ ಆಗಬಹುದು, ನೀವು ಆಜ್ಞೆ ಮಾಡಿ ಅಂತ. ರಾಜನಿಗೆ ಬೇರೆ ದಾರಿಯೇ ಇಲ್ಲ, ತಡೆಯೋಕ್ಕಾಗದೇ ಇರು, ಉರಿ ಬೆಂಕಿನಲ್ಲಿದ್ದಾನೆ, ಸರಿ ಹಾಗೇ ಆಗಲಿ ಅಂತ ಹೇಳಿ ಒಪ್ಪಿಗೆ ಕೊಟ್ಟ. ಒಪ್ಪಿಗೆ ಕೊಟ್ಟ ಮೇಲೆ ಇವರಿಬ್ಬರು ಹೋದರು, ಯಾರು ರಾಣಿಯವರು ಕುಲಚ್ಛಯನಾಯನವರು ತಿರುಜ್ಞಾನ ಸಂಬಂಧರವರ ಹತ್ರ ಹೋಗಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ, ನಮ್ಮನ್ನು ರಕ್ಷಿಸಬೇಕು, ರಾಜನು ಬಹಳ ಅಪಾಯದಲ್ಲಿ ಇದ್ದಾನೆ, ಪ್ರಾಣ ಬಿಡ್ತಕ್ಕಂಥ ಉರಿಯಲ್ಲಿದ್ದಾನೆ, ನನ್ನ ಮಂಗಲ್ಯವನ್ನು ನೀವು ಕಾಪಾಡಬೇಕು ಅಂತ ಹೇಳಿ ರಾಣಿಯವರು ಅವರು ಇಬ್ಬರು ಕಾಲಿಗೆ ಬಿದ್ದಾಗ, ನೀವೇನು ಯೋಚನೆ ಮಾಡಬೇಡಿ, ಯಾವುದು ಏನೂ ಆಗುವುದಿಲ್ಲ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಅವರು ಆಶ್ವಾಸನೆಯನ್ನು ಕೊಟ್ಟು ಅಲ್ಲಿ ಪರಮೇಶ್ವರನ ಸನ್ನಿಧಿಗೆ ಹೋಗಿ ಅಲ್ಲಿ ಭಗವಂತನ ಒಂದು ಅನುಜ್ಞೆಯನ್ನು ಪಡೆದು ರಾಜನು ರಾಜಾಜ್ಞೆ ಆಗಿದೆ ಇವಾಗ ಬಂದುಬಿಡಲಿ ಅವರು ಅಂತ ಆ ಆಜ್ಞೆ ಮೇರೆಗೆ ಅರಮನೆಗೆ ಬರ್ತಾ ಇದ್ದಾರೆ. ಅರಮನೆಗೆ ಬರ್ತಾ ಇರುವಾಗಲೇ ಈ ಪಾಂಡ್ಯರಾಜನಿಗೆ ಸ್ವಲ್ಪ ಸ್ವಲ್ಪವಾಗಿ ಒಂದು ಕಡಿಮೆ ಆಗುತ್ತಾ ಇರೋ ಫೀಲಿ, ಎಲ್ಲೋ ಸ್ವಲ್ಪ ಉರಿ ಕಡಿಮೆ ಆಗ್ತಾ ಇರೋ ಹಾಗಿದೆಯಲ್ಲ ಅನ್ನೋದು. ಸರಿ ಬರಲಿ ಬರಲಿ ಅಂತಂದರೆ ಅವರಿಗೆ ಬರೋದಕ್ಕೆ ಒಂದು ಒಳ್ಳೆಯ ಸ್ವಾಗತವನ್ನೇ ಅರಮನೆಯಲ್ಲಿ ಏರ್ಪಡಿಸ್ದ. ಇದು ಶ್ರಮಣರೆಲ್ಲ ನೋಡಿದ್ರು, ಇದು ಯಾಕೋ ರಾಜ ನಮ್ಮ ದಾರಿ ತಪ್ಪತಾ ಇರೋ ಹಾಗೆ ಕಾಣ್ತಾ ಇದೆ ಅಂತ ಅವರು ಅವಾಗಲೇ ಗ್ರಹಿಸಿಬಿಟ್ರು ಶ್ರಮಣರು ಮಿಕ್ಕವರೆಲ್ಲ, ಯಾಕೋ ರಾಜ ಸರಿಯಾಗಿದ್ದಂಗಿಲ್ಲ ಅಂತ. ಸರಿ ಬಂದರೆ ಏನಾಯಿತು, ಅವರ ನೋಡ್ದ ಅಲ್ಲಿ ಬರ್ತಾ ಇರೋದು ಮಲಗಿದ್ದಾನೆ ಬೆಡ್ನಲ್ಲಿ ಮಲಗಿದ್ದಾನೆ ತಡೆಯೋಕ್ಕಾಗದೆ. ಆ ಅವರ ದರ್ಶನವಾಗ್ತಾ ಇದ್ದ ಹಾಗೆ ಇಲ್ಲಿ ಉರಿ ಕಡಿಮೆ ಆಗೋಕ್ಕೆ ಶುರುವಾಯಿತು. ಆಮೇಲೆ ಅವರು ಒಳಕ್ಕೆ ಬರ್ತಾ ಇರುವಾಗ ತಾನಾಗೆ ತನ್ನ ಎರಡು ಕೈಗಳು ಎತ್ತಿ ಮೇಲಕ್ಕೆ ಅವನಿಗೆ ಗೊತ್ತಿಲ್ಲದ ಹಾಗೆ ನಮಸ್ಕಾರ ಮಾಡಿಬಿಟ್ಟು ಇದನ್ನು ಹೀಗೆ ವಿವರಿಸಿದ್ದಾರೆ. ಆ ತರಹ ಈ ತರಹ ಅವರ ನಡವಳಿಕೆ ಬದಲಾಗ್ತಾ ಇರೋ ಹಾಗೆ ಕೂಡ ಕ್ರಮೇಣ ಇಲ್ಲಿ ಉರಿ ಕಡಿಮೆ ಆಗ್ತಾ ಇದೆ. ಸರಿ ರಾಜ ಎಷ್ಟಾದರೂ ಒಂದು ತನ್ನ ದೊಡ್ಡ ಸ್ಥಿತಿಯನ್ನು ಅಲ್ಲಿ ತೋರಿಸ್ಕೊಳ್ಳ, ಏನು ಅಂತಂದರೆ ಈ ಬರೋದು ಒಬ್ಬ ಬಾಲಕನಾದರೂ ಚಿಕ್ಕ ಮಗು ಆದರೂ ಕೂಡ ಜ್ಞಾನಿಯಾಗಿರುವಂತೆ ಕಾಣ್ತದೆ, ಆದ್ದರಿಂದ ಅವರಿಗೆ ಉತ್ತಮವಾದ ಪೀಠವನ್ನು ಕೊಡಬೇಕು, ಅಲ್ಲಿ ಮರ್ಯಾದೆಯಿಂದ ಕೂಡಿಸಬೇಕು ಅಂತ ಹೇಳಿ ಒಂದು ಬಂಗಾರದ ಪೀಠವನ್ನೇ ಪಕ್ಕದಲ್ಲಿ ತನ್ನ ತಲೆಯ ಪಕ್ಕದಲ್ಲಿ ಕೂಡುವಂತೆ ಒಂದು ಪೀಠವನ್ನು ನೀಡಿಸಿದ. ಅದರಂತೆ ಅವರು ಬಂದು ಅಲ್ಲಿ ಕೂತ್ಕೊಂಡ್ರು. ಇದು ಆ ಮಗು ಹತ್ರ ಬರ್ತಾ ಬರ್ತಾ ಬರ್ತಾ ಇದ್ದಾಗೆ ಈ ರಾಜನಿಗೆ ಕ್ರಮೇಣ ಉರಿ ಕಡಿಮೆ ಆಗೋಗ್ತಾ ಇದೆ. ಇದು ಶ್ರಮಣರಿಗೆ ಸ್ವಲ್ಪವೂ ಹಿಡಿಸಲಿಲ್ಲ, ಮನಸ್ಸಿಗೆ ಬೇಜಾರಾಗ್ತಾ ಇದೆ. ಸರಿ ಬಂದರು ನೋಡಿ, ರಾಣಿಯವರಿಗೆಲ್ಲ ಹೇಳಿದರು ಇವರಿಗೆ ಗುಣವಾಗ್ತಾ ಇಲ್ಲ, ಈ ಥರ ಅನುಭವಿಸ್ತಾ ಇದ್ದಾರೆ, ತಾವು ಬಂದು ಏನು ಮಾಡಬೇಕು, ಚಿಕಿತ್ಸೆ ಮಾಡ್ತಿರು, ಇದನ್ನು ಪರಿಹರಿಸಬೇಕು ಅಂತ ವಿಜ್ಞಾಪಿಸ್ಕೊಂಡ್ರು. ಸರಿ ತಿರುಜ್ಞಾನ ಸಂಬಂಧ ಬಂದಿರು, ಅದೇ ಅದಕ್ಕೆ ತಾನೇ ಆಗಲಿ. ಈ ಶ್ರವಣರಿಗೆ ಅವರಿಗೆಲ್ಲ ಇದು ಒಪ್ಪಿಗೆನೇ ಆಗಲಿಲ್ಲ, ಆದರೂ ರಾಜ ಆಜ್ಞೆ ಮಾಡಿಬಿಡಿದ್ರು. ತಿರುಜ್ಞಾನ ಸಂಬಂಧವರು ಅಲ್ಲಿ ಪೀಠದಲ್ಲಿ ಕೂತಿದ್ದಾರೆ. ಕೂತಿರಬೇಕಾದ್ರೆ ಇವರು ಈ ಶ್ರವಣರು ಅವರೆಲ್ಲ ಏನು ಮಾಡ್ತಾ ಇದ್ದಾರೆ, ಗಲಾಟೆ ಮಾಡ್ತಾ ಇದ್ದಾರೆ. ಇವರು ನಾವು ಇವಾಗ ವಾದದಲ್ಲಿ ಇವರನ್ನು ಗೆಲ್ಲಬೇಕು, ನಮ್ಮನ್ನು ಅವ್ರು ಗೆಲ್ಲಬೇಕು, ಆಮೇಲೆ ಮಿಕ್ಕ ವಿಷಯ ಯಾವುದಾದರೂ ಕೂಡ ವಾದದಲ್ಲಿ ವಾದದ ವಿವಾದಗಳು ನಡೀಲಿ ಆಮೇಲೆ ನೋಡೋಣ ಅಂತ ಹೇಳಿ ಏನು ಮಾಡ್ತಾ ಇದ್ದಾರೆ, ಗಂಡಾಗುಂಡಿ ಮಾಡ್ತಾ ಇದ್ದಾರೆ. ಆ ಮಗುನ
1: ಅವನ ಮೇಲೆ ಆಕ್ರಮಣ ಮಾಡೋ ಥರ, ಏನೋ ಗಾಬರಿ ಆಗೋ ಥರ ಮಾಡ್ತಾ ಇದ್ದಾರೆ. ಏನಾದರೂ ಮಗುಗೆ ಹಾನಿಯಾಗುತ್ತೋ, ಹೊಡಿತಾರೋ ಬಡಿತಾರ, ಆ ಥರ ಒಂದು ಆಕ್ರಮಣದ ಬುದ್ಧಿ ತೋರಿಸ್ತಾ ಇದ್ದಾರೆ. ಇದರಿಂದ ರಾಣಿಯವರಿಗೆ ಭಾಳ ಭಯವಾಯಿತು. ಏನು ಹೀಗೆ ಮಾಡ್ತಾ ಇದ್ರಲ್ಲ, ಮಗು ಏನಾದರೂ ತೊಂದರೆ ಮಾಡಿಬಿಡ್ತಾರೋ, ಹೊಡಿತಾರೋ ಬಡಿತಾರೋ ಅಂತ ಹೇಳಿಬಿಟ್ಟು ಮನಸ್ಸಿನಲ್ಲಿ ಬಹಳ ವೇದನೆಗೊಳ್ತಾರೆ. ಆ ವೇದನೆ ನಮ್ಮ ತ್ರಿಜ್ಞಾನ ಸಂಬಂಧರಿಗೆ ಗೊತ್ತಾಗತ್ತೆ. ಅಮ್ಮ ಅಂದರೆ ತಾಯಿ ಮಗು ಆ ಪ್ರೇಮ ವಾತ್ಸಲ್ಯದ ಇದು ಬಂಧನ ಅಲ್ಲಿ ಗೊತ್ತಾಗ್ತಾ ಇದೆ. ತ್ರಿಜ್ಞಾನ ಸಂಬಂಧರು ಹೇಳ್ತಾರೆ ರಾಣಿಯವರಿಗೆ, ನೀವೇನು ಹೆದರ್ಕೋಬೇಡಿ, ನಾನು ಚಿಕ್ಕವನು ಅಂತ ಅಂದ್ಕೊಂಡಿದ್ದೀರಾ, ಇವರಿಂದ ಏನೂ ಮಾಡೋಕ್ಕಾಗುವುದಿಲ್ಲ. ನಾನು ನನ್ನ ಹಿಂದೆ ನನ್ನ ಮುಂದೆ ನನ್ನ ಒಳಗೆ ಭಗವಂತ ಇದ್ದಾನೆ, ಆದ್ದರಿಂದ ನೀವು ಏನೂ ಭಯಪಡಬೇಡಿ, ನಾನು ಚಿಕ್ಕವನಲ್ಲ, ನೀವು ತಿಳಿದಿರೋ ಹಾಗೆ ಏನು ಭಯಪಡಬೇಕಾದಿಲ್ಲ ಅಂತ ಆಶ್ವಾಸನೆ ಒಂದು ಪದ್ಯದ ಮೂಲಕ ಕೊಡ್ತಾರೆ. ಇವರು ವಾದ ವಿವಾದ ಮಾಡಬೇಕು ಅಂತ ಇದ್ದಾಗ ಹೇಳ್ತಾರೆ ರಾಣಿಯವರು, ಮಂತ್ರಿಯವರು ಹೇಳ್ತಾರೆ, ಇವಾಗ ರಾಜ ಬಹಳ ವೇದನೆಯನ್ನು ಅನುಭವಿಸ್ತಾ ಇದ್ದಾನೆ, ಹಿಂಸೆಯಲ್ಲಿದ್ದಾನೆ, ಅದನ್ನು ಚಿಕಿತ್ಸೆ ಮಾಡಿ ಗುಣಪಡಿಸುವ ಮೊದಲು ಅದನ್ನು ನೋಡಬೇಕೇ ವಿನಃ ವಾದ ವಿವಾದಗಳು ಇವಾಗ ಸಲ್ಲದು ಕೂಡುದು, ಏನಿದ್ದರೂ ಚಿಕಿತ್ಸೆ ಮಾಡಿ ಅವರಿಗೆ ಗುಣಪಡಿಸೋದನ್ನು ನೋಡಿ ಅಂತ ಹೇಳಿದರು. ಆಗ ಶ್ರಮಣರು ಬಿಡ್ತಾರೆಯೇ, ಹೌದು ನಾವು ಚಿಕಿತ್ಸೆ ಮಾಡಬೇಕು ರಾಜನಿಗೆ, ನಾವು ನಮ್ಮ ಪ್ರಯತ್ನವೂ ಮಾಡಬೇಕು, ಚಿಕಿತ್ಸೆ ಮಂತ್ರಗಳು ತಂತ್ರಗಳು ಎಲ್ಲ ಮಾಡ್ತೇವೆ, ರಾಜನ ಎಡಭಾಗವನ್ನು ನಾವು ಇಟ್ಕೊಂಡು ಅದಕ್ಕೆ ಪ್ರಯತ್ನ ನೋಡಿ ಹೆಂಗಿದೆ, ಅರ್ಧ ಭಾಗ ಅಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರು. ನಾವು ರಾಜನ ಎಡಭಾಗಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ, ಜ್ಞಾನ ಸಂಬಂಧರು ಏನು ಮಾಡ್ತಾರೆ ಮಾಡಲಿ ಅಂತಂದರು. ಜ್ಞಾನ ಸಂಬಂಧರು ಮಿಕ್ಕಿದ್ದು ಬಲಭಾಗ ಇತ್ತು, ಆ ಬಲಭಾಗದ ಕಡೆ ನಾನೇ ಶಿವನ ಇದರಿಂದ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳಿ ಅವರು ತಮ್ಮ ಚಿಕಿತ್ಸೆಯನ್ನು ಮುಂದುವರಿಸ್ತಾರೆ. ಈಗ ಏನಾಗತ್ತೆ, ತ್ರಿಜ್ಞಾನ ಸಂಬಂಧರವರು ತಾವು ಮಂತ್ರಿಸಿರುವಂಥ ಪದ್ಯಗಳನ್ನು ಹೇಳಿಬಿಟ್ಟು ಆ ಒಂದು ವಿಭೂತಿ ತಂದಿರ್ತಾರೆ, ಆ ವಿಭೂತಿಯನ್ನು ಅಲ್ಲಿ ಅವರ ಮೈಗೆ ಸವರಕ್ಕೆ ನೋಡ್ತಾರೆ, ಪ್ರಯತ್ನ ಪಡ್ತಾರೆ ರಾಜನ ಬಲಭಾಗಕ್ಕೆ. ಆಗ ಶ್ರಮರವರು ಮತ್ತೆ ಗಲಾಟೆ ಶುರು ಮಾಡ್ತಾರೆ, ಏನೋ ಮಂತ್ರದ ಇದು ತಂದುಬಿಟ್ಟಿದ್ದಾನೆ, ಅದೆಲ್ಲ ನಾವು ಒಪ್ಪೋದಿಲ್ಲ, ಇದೆಲ್ಲ ನಾವು ಒಪ್ಪೋದಿಲ್ಲ, ಏನೋ ಮಂತ್ರ ತಂತ್ರ ಏನೋ ಕೆಡುಕು ಮಾಡ್ತಾ ಇದ್ದಾನೆ ಅಂಥೇಳಿ ಮತ್ತೆ ಗಲಾಟೆ ಮಾಡ್ತಾರೆ. ಆಗ ತ್ರಿಜ್ಞಾನ ಸಂಬಂಧರು ಹೇಳ್ತಾರೆ, ಇದು ಮಂತ್ರಿಸಿದ ವಿಭೂತಿನೇ ಆಗಲಿ, ನಿಮ್ಮಲ್ಲೇ ಈ ದೇವಸ್ಥಾನದಲ್ಲೋ ಎಲ್ಲೋ ಪಾಕಶಾಲೆ ಇರುತ್ತೆ ನೋಡಿ, ಅಲ್ಲೇನಾದರೂ ಬೂದಿ ಇದ್ದರೆ ತಗೊಂಬನ್ನಿ, ಅಡುಗೆ ಮಾಡಿರೋ ಬೂದಿ ಸೌದೆಯದ ಬೂದಿ ಇದ್ದರೆ ಅದನ್ನು ತಗೊಂಬನ್ನಿ, ನೀವೇ ತಗೊಂಬಂದು ಕೊಡಿ ಅಂತ ಹೇಳ್ತಾರೆ. ಅದರಂತೆ ಶ್ರಮಣರು ಹೋಗಿ ಆ ಪಾಕಶಾಲೆಯಲ್ಲೆಲ್ಲೋ ಯಾವತ್ತೋ ಒಲೆ ಹಚ್ಚಿದ್ದು ಆ ಜನ್ಮದಲ್ಲಿ ಗೊತ್ತಿಲ್ಲ, ಅದು ಹಳೇ ಬೂದಿ ಅಡುಗೆ ಮನೆ ಬೂದಿ, ಅದನ್ನು ತಂದು ತಿರುಜ್ಞಾನ ಸಂಬಂಧರ ಕೈ ಕೊಟ್ಟರು. ತಿರುಜ್ಞಾನ ಸಂಬಂಧರವರು ತಮ್ಮ ಮಂತ್ರಶಕ್ತಿಯ ಮೂಲಕ ಅದನ್ನು ವಿಭೂತಿಯಾಗಿ ಪರಿವರ್ತಿಸಿ ರಾಜನ ಮೈಗೆ ಸ್ವಲ್ಪ ಸ್ವಲ್ಪವಾಗಿ ಮೃದುವಾಗಿ ಮೃದುವಾಗಿ ಸವರ್ತಾ ಇದ್ದರೆ ರಾಜನಿಗೆ ತಂಪಾದ ಒಂದು ಅನುಭವ ಉಂಟಾಗ್ತಾ ಇದೆ. ಈ ಶ್ರಮಣರು ಬೂದಿಸಿ ಏನು ಮಾಡ್ತಾ ಇದ್ದಾರೆ, ಅವರ ಟ್ರೀಟ್ಮೆಂಟ್ ಹೇಗಿದೆ ಅಂತಂದರೆ ಏನೇನೋ ಮಂತ್ರಗಳು ತಂತ್ರಗಳು ಹೇಳಿಕೊಂಡು ಈ ನವಿಲ್ಗರಿಯಿಂದ ಅದರ ಇದರಿಂದ ರಾಜನನ್ನು ಬೆನ್ನನ್ನು ಮೈಯನ್ನು ಎಡಭಾಗದಲ್ಲಿ ಸವರ್ತಾ ಇದ್ದಾರೆ. ಅದು ರಾಜನಿಗೆ ಹಿಂಸೆ ಆಗ್ತಾ ಇದೆ, ಅವರು ಸವರದಷ್ಟು ಬೆಂಕಿ ಜಾಸ್ತಿ ಆಗ್ತಾ ಇದೆ. ಆಗ ರಾಜನಿಗೆ ವಿಪರೀತ ಕೋಪ ನೋಡ್ತು, ಈ ಕಡೆ ಜ್ಞಾನ ಸಂಬಂಧರು ಮಾಡ್ತಾ ಇರೋ ಒಂದು ಶುಶ್ರೂಷೆಯಿಂದ ಆತನಿಗೆ ಹಿತವಾಗ್ತಾ ಇದೆ, ಈ ಶ್ರಮಣರು ಮಾಡ್ತಾ ಇರೋದರಿಂದ ಬೆಂಕಿ ಅದು ಎಷ್ಟು ಬೆಂಕಿ ಆಗಿತ್ತು ಅಂತ ಹೇಳ್ತಾರೆ ಅಂತಂದರೆ ಆ ನವಲ್ಗರಿ ಇದೆಯಲ್ಲ ಅದೆಲ್ಲ ಸುಟ್ಟು ಕೆಂಡದಂತೆ ಆಗಿಬಿಡ್ತಂತೆ, ಅಷ್ಟು ಹೀಟಂತೆ. ಸರಿ, ರಾಜನಿಗೆ ಬಹಳ ಕೋಪ ಬಂದ್ಬಿಡ್ತು, ನೀವು ಮಾಡೋದು ಸರಿ ಇಲ್ಲ, ನೀವು ನಿಲ್ಲಿಸಿಬಿಡಿ, ನನಗೆ ತಡೆಯೋಕ್ಕಾಗ್ತಾ ಇಲ್ಲ, ನೀವಿಲ್ಲೇ ನಿಲ್ಲಿಸಿಬಿಡಿ, ನಿಮ್ಮ ಚಿಕಿತ್ಸೆ ನಿಮ್ಮ ಟ್ರೀಟ್ಮೆಂಟ್ ಅಲ್ಲ ಸಾಕು, ತಿರುಜ್ಞಾನ ಸಂಬಂಧರೇ ನನ್ನ ಪೂರ್ತಿ ಶರೀರವನ್ನು ವಾಸಿ ಮಾಡಲಿ ಗುಣಪಡಿಸಲಿ ಅಂತ ಹೇಳಿ ಆ ಥರ ಹೇಳ್ತಾರೆ. ಶ್ರಮಣರಿಗೆ ಬೇರೆ ಏನೂ ಮಾರ್ಗವೇ ಇರೋದಿಲ್ಲ, ಆದರೂ ಒಂದು ಮಾತು ಹೇಳ್ತಾರೆ. ಅವಾಗ ಶ್ರಮಣರು ಬಿಡೋದಿಲ್ಲ, ರಾಜನೇ ಮುಂಚೆನೇ ಹೇಳಿರ್ತಾರೆ ಇದು, ಅವರು ಒಂದು ವೇಳೆ ಗುಣಪಡಿಸಿದ್ರು ಕೂಡ ನಾವೇ ಗುಣಪಡಿಸಿದ್ವಿ ಅಂತ ನೀವು ಹೇಳಬೇಕು, ಒಪ್ಕೊಳ್ಬೇಕು ಅಂತ ಹೇಳಿದ್ರು. ರಾಜನ ಅದಕ್ಕೆ ಕಿವಿಗೊಡೋದೇ ಇಲ್ಲ, ಯಾರು ಗುಣಪಡಿಸಿದ್ರೋ ಅವ್ರು ಗುಣಪಡಿಸಿದ್ರು ಅಂತಲೇ ಹೇಳ್ತೀನಿ ಅಂತ ಹೇಳಿ ಈ ತಂತ್ರವನ್ನು ಉಪಯೋಗಿಸ್ತಾರೆ. ಆಮೇಲೆ ತ್ರಿಜ್ಞಾನ ಸಂಬಂಧರು ಆ ವಿಭೂತಿಯನ್ನು ಉಪಯೋಗಿಸಿ ರಾಜನಿಗೆ ಮೈನಲ್ಲಿ ತಡವಿ ಸಂಪೂರ್ಣವಾಗಿ ಆತನ ಗುಣವಾಗುವಂತೆ ಮಾಡ್ತಾರೆ. ಅಂದರೆ ಇಲ್ಲಿ ಒಂದು ಪದಿಹವಿದೆ, ಆ ಪದಿಹವನ್ನು ಹಾಡ್ತಾರೆ ಅವರು, ಓಂ ನಮಃ ಶಿವಾಯ ಪಂಚಾಕ್ಷರವನ್ನು ಜಪಿಸ್ಕೊಂಡೇ ಹೇಳ್ತಾರೆ. ಈ ಉಪಯೋಗಿಸ್ತಾರಲ್ಲ ಈ ವಿಭೂತಿ ಅದರ ಮಹಿಮೆ, ಆವಾಗ ಒಂದು ಪದಿಹ ಹಾಡ್ತಾರವರು, ಪದ್ಯವನ್ನು ನಾವು ಕೇಳಬೇಕು. ಅದರ ಅರ್ಥವನ್ನು ನಾನು ಹೇಳ್ತೇನೆ. ಅಂದರೆ ಆ ವಿಭೂತಿಗೆ ಎಷ್ಟು ಮಹಿಮೆ ಇದೆ ಅನ್ನೋದು ಆ ಪದ್ಯದ ಮೂಲಕ ನಮಗೆ ಗೊತ್ತಾಗುತ್ತೆ. ಅದನ್ನು ಪದ್ಯವನ್ನು ನಾವು ಕೇಳೋಣ. ಕೇಳೋದಕ್ಕೆ ಮುಂಚೆ ನಾನು ಅದರ ಅರ್ಥವನ್ನು ಹೇಳಿಬಿಡ್ತೇನೆ, ತಾತ್ಪರ್ಯವನ್ನು ಹೇಳ್ತೇನೆ. ಅದು ಆ ಪದ್ಯ ಹೀಗೆ ಶುರು ಆಗುತ್ತೆ. ಮಂದಿರ ಮಾವದು ನೀರು, ನೀರು ಅಂತಂದರೆ ವಿಭೂತಿ ಅಂತ ಅರ್ಥ. ಮಂದಿರ ಮಾವದು ನೀರು, ತಂದಿರ ಮಾವದು ನೀರು ಅಂತ ಹೇಳಿ ಪ್ರಾರಂಭವಾಗುತ್ತೆ. ಇದರ ತಾತ್ಪರ್ಯ ಎಲ್ಲ ಇದರದು ಹೀಗೆ ಇದೆ. ಅದು ಬಹಳ ಸುಂದರವಾದ್ದು, ಅಂದರೆ ಈ ನೀರು ಅನ್ನೋದು ಅಂದರೆ ವಿಭೂತಿ ಸುಂದರವಾದ್ದು. ಇದನ್ನು ಧರಿಸಿದವರು ಎಲ್ಲ ಕಷ್ಟಗಳನ್ನು, ಯಾರು ಧರಿಸ್ತಾರೋ ಅದನ್ನು ಶ್ರದ್ಧೆಯಿಂದ ಧರಿಸ್ತಾರೋ ಅವರ ಎಲ್ಲ ಕಷ್ಟಗಳೂ ಪರಿಹಾರವಾಗುತ್ತೆ. ಜ್ಞಾನವನ್ನು ನೀಡುತ್ತದೆ, ಜ್ಞಾನ ಸಂಪಾದನೆಗೆ. ಮತ್ತು ನಿತ್ಯವಾದ ಸತ್ಯ ಅಂದರೆ ಭಗವಂತ, ನಿತ್ಯವಾದ ಸತ್ಯವನ್ನು ತಿಳಿಯಲು ಇದು ಒಂದು ಮಾಧ್ಯಮ, ಮೀಡಿಯಂ ಈ ವಿಭೂತಿ ಅನ್ನೋದು. ಮತ್ತು ಮುಕ್ತಿಯನ್ನು ಕೊಡುತ್ತದೆ. ಋಷಿಗಳು ಸಾಧು ಸಂತರು ಎಲ್ಲರೂ ಇದನ್ನು ಧರಿಸಿದ್ದಾರೆ, ಇದು ಸತ್ಯವೇ ಅಂತ ಭಕ್ತರು ಪ್ರಶಂಸುತ್ತಾರೆ. ಭಕ್ತಿಯನ್ನು ನೀಡುತ್ತದೆ ಇದು, ಧರಿಸುವವರಿಗೆ ಹಿರಿಮೆಯನ್ನು ಕೊಡುತ್ತೆ ವಿಭೂತಿಯನ್ನು ಅಂದರೆ ಧರಿಸುವ ನೀರು ಅಂತಂದರೆ. ಮತ್ತು ಇದು ಸಂಪೂರ್ಣತೆಗೆ ಶುದ್ಧ ಬುದ್ಧಿ ಇದನ್ನೆಲ್ಲ ಕೊಡುತ್ತೆ. ಸಂಪೂರ್ಣತೆ ಇದು, ಮೃತ್ಯು ಭಯ ನಿವಾರಣೆ ಆಗುತ್ತೆ, ಹಾಡಲು ಇಂಪಾಗಿರುತ್ತೆ. ತಪಸ್ವಿಗಳಿಗೆ ಅವರೆಲ್ಲ ಧರಿಸ್ತಾರೆ. ದುರಾಸೆ ಲೋಭ ಇದನ್ನೆಲ್ಲ ತೊಲಗಿಸುತ್ತದೆ, ಕಷ್ಟಗಳನ್ನು ತೊಲಗಿಸುತ್ತದೆ, ದುಃಖ ನಿವಾರಣೆಯಾಗುತ್ತದೆ, ಮತ್ತು ಮಾಯೆಯಿಂದ ನಿವೃತ್ತಿ ಸಿಗುತ್ತದೆ. ಸೋಮಹರಿತನದಿಂದ ಅಂದರೆ ಲೇಸಿನೆಸ್, ತಾಮಸ ಗುಣಗಳಿಂದ ಇರೋವರು ಅವರ ತಾಮಸ ಗುಣವನ್ನು ನಿವಾರಿಸಿ ಅವರ ಮನಸ್ಸನ್ನು ಶುದ್ಧಿಗೊಳಿಸುತ್ತದೆ, ಸರ್ವ ಪಾಪಗಳನ್ನು ನಿವಾರಿಸುತ್ತದೆ. ಇದು ಪೂರ್ಣವಾದ ವಸ್ತು, ಸತ್ಯವಾದ ವಸ್ತು. ಹೀಗೆಲ್ಲ ವಿಭೂತಿ ಬಗ್ಗೆ ಹಿರಿಮೆ ಇದೆ. ಕೊನೆಗೆ ಅವರು ಒಂದು ಸೊಗಸಾದ ಮಾತು ಹೇಳಿದ್ದಾರೆ ಜ್ಞಾನಸಂಬಂಧರವರು. ಶೀರ್ಗಾಳಿಯೇ ದೇವರಿಂದ ನಾನು ಆಶೀರ್ವಾದವನ್ನು ಪಡೆದಿದ್ದೇನೆ. ಈ ರಚಿಸಿ ಪದ್ಯವನ್ನು ಹೀಗೆ ರಚಿಸಿ ಈ ವಿಭೂತಿಯ ಮೂಲಕ, ಈ ಇಷ್ಟು ಮಹಿಮೆಯುಳ್ಳ ವಿಭೂತಿಯ ಮೂಲಕ ಈ ರಾಜನ ಕಷ್ಟವನ್ನು ನಿವಾರಿಸುವುದಕ್ಕೆ ನಾನು ಇದನ್ನು ಉಪಯೋಗಿಸ್ತಾ ಇದ್ದೇನೆ. ಇದನ್ನು ಇದೇ ಶ್ರದ್ಧೆ ಅಂದರೆ ನನ್ನಿಂದ ರಚಿಸಲ್ಪಟ್ಟ ಈ ಪದ್ಯವನ್ನು ರಚಿಸಿ ಆ ಭಕ್ತಿಯಿಂದ ನಾನು ಈ ದೇವರ ನೋವನ್ನು ನಿವಾರಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಇದೇ ತರಹ ಈ ವಿಭೂತಿಯನ್ನು ನಾನು ರಚಿಸಿದ ಪದ್ಯದ ಮೂಲಕ ಹೇಳಿಕೊಂಡು ಭಕ್ತಿಯಿಂದ ಯಾರು ಧರಿಸ್ತಾರೋ ಅವರಿಗೂ ಕೂಡ ಎಲ್ಲ ಸಂದರ್ಭದಲ್ಲೂ ಒಳ್ಳೆಯದೇ ಆಗತ್ತೆ, ರಾಜನಿಗೂ ಕೂಡ ಒಳ್ಳೆಯದಾಗತ್ತೆ ಅಂತ ಹೇಳಿ ಆ ವಿಭೂತಿಯನ್ನು ಅವರ ಮೈಗೆ ತಡೆಯುತ್ತಾರೆ. ಅವರ ಆ ನೋವು ಪರಿಹಾರವಾಗುತ್ತೆ. ಇಲ್ಲಿ ನಾವು ಭಸ್ಮಧಾರಣ ಮಂತ್ರವನ್ನು ಸ್ಮರಿಸಿಕೊಳ್ಳುವುದು ಸಮಂಜಸ ಅಂತ ಅನಿಸ್ತದೆ. ಓಂ ಅಗ್ನಿರಿತಿ ಭಸ್ಮ, ವಾಯುರಿತಿ ಭಸ್ಮ, ಜಲಮಿತಿ ಭಸ್ಮ, ಸ್ಥಳಮಿತಿ ಭಸ್ಮ, ವ್ಯೋಮೇತಿ ಭಸ್ಮ, ಸರ್ವಗಂ ಹವಾಯಿದಂ ಭಸ್ಮ. ಇದು ಆ ಮಂತ್ರ. ಇಲ್ಲಿಂದ ನಾವು ಇವಾಗ ಆ ಪದ್ಯವನ್ನು ಕೇಳೋಣ. ತಿರುಚಿತ್ರಂಬಲಂ.

0: ಚಿದಂಬರಂ.
1: ಹೀಗೆ ಈಗ ರಾಜನಿಗೆ ಸಂಪೂರ್ಣವಾಗಿ ಗುಣವಾಯಿತು. ಶ್ರವಣರು ಮಾಡಿದ ಚಿಕಿತ್ಸೆ ಆಗಲಿ ಮಂತ್ರವೋ ತಂತ್ರವೋ ಏನೂ ಪ್ರಯೋಜನವಿಲ್ಲ, ಅವರ ಮತವೇ ಸರಿ ಇಲ್ಲ ಅನ್ನೋ ಒಂದು ಭಾವನೆ ಬಂದ್ಬಿಡ್ತು. ಅದರಿಂದ ಘೋಷಿಸಿಬಿಟ್ಟ, ನೀವು ಏನೂ ಪ್ರಯೋಜನವಿಲ್ಲ, ನಿಮ್ಮ ಮಂತ್ರವೋ ತಂತ್ರವೋ ಅದೋ ಶ್ರವಣರೋ ನೀವೇನೂ ಯೂಸ್ಲೆಸ್ ನಾಲ್ಕು ಅಂತ ರಾಜ ಘೋಷಿಸಿಬಿಟ್ಟ. ಈ ಶೈವಮತದ ಇವರೇ ಉತ್ತಮವಾದ್ದು ಅಂತ ಆತನಿಗೆ ಮನವರಿಕೆ ಆಗೋಗ್ಬಿಡ್ತು. ಆಗ ಅವರು ಯಾರೂ ಒಪ್ಕೊಳ್ಳೋಕ್ಕೆ ತಯಾರಿಲ್ಲ, ಶ್ರವಣರಿಗೆ ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ಆಗ ಏನು ಮಾಡಿದ್ರು, ಆಹಾ ಹಾಂ ಹಾಂ ಹಾಂ ಹಾಂ ಅದೆಲ್ಲ ನಾವು ಒಪ್ಕೊಳ್ಳೋದಿಲ್ಲ, ಅದೇನೋ ಮಂತ್ರ ಶಾಸ್ತ್ರ ಮಾಡಿಬಿಟ್ಟು ನಿಮಗೆ ಗುಣಪಡಿಸ್ಬಿಟ್ಟಿದ್ದಾನೆ, ನಮಗೆ ನಮ್ಮ ಎರಡು ಪರೀಕ್ಷೆಗಳು ನಡೆಸಬೇಕು, ಆ ಎರಡು ಪರೀಕ್ಷೆಗಳಲ್ಲಿ ತೇರ್ಗಡೆಯಾದ್ರೇ ನಾವು ಒಪ್ಕೊಳ್ಳೋದು ಅಂತ ಹೇಳಿ ಹಠ ಹಿಡಿದ್ರು. ಅದು ಏನು ಪರೀಕ್ಷೆ ಅಂತಂದರೆ, ಒಂದು ಅನಲ್ವಾದಂ, ಇನ್ನೊಂದು ಪುನಲ್ವಾದಂ ಅಂತ ಹೇಳಿದ್ದಾರೆ. ಅಂದರೆ ಏನು, ಒಂದು ಫೈರ್ ಟೆಸ್ಟ್ ಅನಲ್ವಾದಂ, ಪುನಲ್ವಾದಂ ಅಂತಂದರೆ ಏನು, ಅದು ವಾಟರ್ ಟೆಸ್ಟ್ ಅಂತೆ, ಅಕ್ವಾಟಿಕ್ ಟೆಸ್ಟ್, ಎರಡೂ ಇದರ ನಡಿಬೇಕು ಅಂತ ಹಠ ಹಿಡಿದ್ರು. ಸರಿ, ತಿರುಜ್ಞಾನ ಸಂಬಂಧರು ಆಗಬಹುದು, ಅದೇನು ಒಪ್ಕೊಂಡ್ರು ಅವರು, ಅವರಿಗಿಂತ ಅದು ದೊಡ್ಡದಲ್ವಲ್ಲ, ಇವರು ತಾನೇ ಪಚೀತಿ ಬಿಡ್ತಾ ಇದ್ದಾರೆ. ಅದರಂತೆ ಏನು ಅಂತಂದರೆ ಫೈರ್ ಟೆಸ್ಟ್, ಫೈರ್ ಟೆಸ್ಟ್ನಲ್ಲಿ ಏನು ಅಂತಂದರೆ, ನೀವು ನಿಮ್ಮ ಮತದ ತತ್ವಗಳನ್ನು ಏನೇನಿದೆಯೋ ಅದೆಲ್ಲ ಬರೆದು ಬೆಂಕಿಯಲ್ಲಿ ಹಾಕಿ, ತಿರುಜ್ಞಾನ ಸಂಬಂಧರು ಅವರಿಗೆ ಏನು ಹೇಳ್ತಾರೋ ಅದನ್ನು ಅವರ ಇದನ್ನು ಅವರು ಬೆಂಕಿಯಲ್ಲಿ ಹಾಕ್ತಾರೆ. ಇವರು ಏನು ಅಂತಂದರೆ, ತಾವು ಗೆಲ್ಲೋದಿಲ್ಲ ಅದು ಗೊತ್ತಿದೆ, ಆದರೂ ಬೆಂಕಿಯಲ್ಲಿ ಹಾಕಿದ್ರೆ ಅವ್ರು ಹಾಕಿದ್ರೆ ಅದು ಉರಿದು ಹೋಗುತ್ತಲ್ಲ, ಅದರಿಂದ ತಾವು ಗೆದ್ವಿ, ಅವರು ಸೋತಂಗೆ ಆಗತ್ತೆ ನೋಡಿ, ಆ ಪ್ಲ್ಯಾನ್ ಇವ್ರದ್ದು, ಶ್ರವಣರದ್ದು. ಸರಿ, ಇವರು ಒಪ್ಕೊಂಡ್ರು. ಇವರು ಏನು ಮಾಡಿದ್ರು, ಜೈನರು ಏನು ಶ್ರವಣರು ಏನು ಮಾಡಿದ್ರು ಅಂತಂದರೆ, ನಮಗೆ ತೋಚಿದ ಮಂತ್ರ ತಂತ್ರಗಳೆಲ್ಲ ತತ್ವಗಳು ಎಲ್ಲ ಬರೆದು ಬೆಂಕಿನಲ್ಲಿ ಹಾಕಿದ್ರು. ಅದೇ ಸಮಯಕ್ಕೆ ತಿರುಜ್ಞಾನ ಸಂಬಂಧರವರು ತಾವು ತಿರುನಲ್ಲಾರ್ನಲ್ಲಿ ರಚಿಸಿದ ಪದ್ಯವನ್ನು ಒಂದು ತಾಳೆಗರಿನಲ್ಲಿ ಬರೆದು ಆ ಪದ್ಯವನ್ನು ಅಲ್ಲಿ ಸ್ಮರಿಸಿಕೊಂಡು ಅದನ್ನು ಬೆಂಕಿಯಲ್ಲಿ ಹಾಕಿದ್ರು. ಏನಾಯಿತು, ಅನಲ್ವಾದಮು ಶ್ರವಣರು ಹಾಕಿದ್ದ ತತ್ವಗಳು ಅದೆಲ್ಲ ತಕ್ಷಣವೇ ಸುಟ್ಟು ಬೂದಿ ಆಗೋಯಿತು. ಆದರೆ ಇವರು ಹಾಕಿದ ಪದ್ಯ ಇದೆಯಲ್ಲ, ಅದು ಹಾಗೇ ಉರಿಯಿದೆ, ಪ್ರಕಾಶಮಾನವಾಗಿ ಜಾಜಲ್ವಾಗ್ತಾ ಇದೆ. ಅನಲ್ವಾದಂನಲ್ಲಿ ಶ್ರವಣರು ಸೋತರು. ಇನ್ನು ಉಳಿದಿರೋದು ಪುನಲ್ವಾದಂ. ಆಗ ಇದು ಪುನಲ್ವಾದಂ ಆಗಬೇಕು ಅಂತಂದರೆ, ಆವಾಗ ಅದು ಕುಲಚ್ಚಿರೈ ನಾಯನಾರು ಇದ್ದಾರಲ್ಲ, ಅವರು ಮಧ್ಯೆ ಪ್ರವೇಶಿಸಿದರು. ನೀವು ನೋಡಿ ಈವಾಗ ಆವಾಗಲೇ ತಕರಾರು ಮಾಡಿ ಸೋಲ್ತಾ ಇದ್ದೀರಿ, ಗೊತ್ತಾಯ್ತೆ. ಈ ಸಲ ಒಂದು ನಿಬಂಧನೆ ಇದೆ, ಯಾರು ಸೋಲ್ತಾರೋ ಅವ್ರಿಗೇನು ಶಿಕ್ಷೆ ಆಗಬೇಕು ನೀವೇ ಹೇಳಿಬಿಡಿ ಅಂತ ಶ್ರವಣರಿಗೆ ಹೇಳಿದರು. ಯಾರು, ಮಂತ್ರಿ ಕುಲಚ್ಚಿರೈ ನಾಯನಾರವರು ಹೇಳಿದರು. ಆದರೂ ಇವರಿಗೆ ತಾವೇ ಗೆಲ್ತೀವಿ ಅನ್ನೋ ಒಂದು ನಂಬಿಕೆ ಶ್ರವಣರಿಗೆ. ಅವ್ರು ಹೇಳಿದರು, ಯಾರು ಸೋಲ್ತಾರೋ ಅವರಿಗೆ ಮರಣದಂಡನೆಯೇ ಸರಿಯಾದ ಶಿಕ್ಷೆ ಅಂತ ಅದು ಬೇರೆ ಹೇಳಿದರು. ಅದರಂತೆ ಏನಾಯಿತು, ಇದೇ ರೀತಿ ಇವರ ತತ್ವಗಳನ್ನೆಲ್ಲ ಬರೆದು ವೈಗೈ ನದಿ ಅಂತ ಅಲ್ಲಿ ಇದೆ ಪಾಂಡ್ಯರಾಜನ ಮಧುರೈ ಹತ್ರ, ಆ ನದಿ ಉಕ್ಕಿ ಪ್ರವಾಹ ಹರಿತಾ ಇದೆ, ಆ ಪ್ರವಾಹದಲ್ಲಿ ಇವರ ತತ್ವಗಳನ್ನು ಬರೆದು ಗರಿನಲ್ಲಿ ಹಾಕುವುದು, ತಾಳೆಗರಿನಲ್ಲಿ. ನಮ್ಮ ತಿರುಜ್ಞಾನ ಸಂಬಂಧರವರು ಕೂಡ ತಮ್ಮ ಒಂದು ಕೃತಿಯನ್ನು ಅದರಲ್ಲಿ ಹಾಕುವುದು, ಯಾವುದು ಕೊಚ್ಚಿಕೊಂಡು ಹೋಗದೆ ಕೈಗೆ ಸಿಗಪ್ಪೋ ಅದು ಅಂತ ಕಂಡೀಷನ್. ಆಗ ಏನಾಯಿತು, ಶ್ರವಣರುಗಳೆಲ್ಲ ತಮ್ಮ ತತ್ವಗಳನ್ನು ಅದೆಲ್ಲ ಬರೆದದ್ದು ಕಟ್ಟನ್ನು ನೀರಿನಲ್ಲಿ ಹಾಕೋದು, ಕೊಚ್ಕೊಂಡು ಹೊರಡೋದು ಅಡ್ರೆಸ್ಸೇ ಇಲ್ಲ, ಎಲ್ಲೋ ಹೋಗ್ಬಿಡ್ತು, ಕೊಚ್ಕೊಂಡು ಪ್ರವಾಹದಲ್ಲಿದೆ. ಅದರಂತೆ ತಿರುಜ್ಞಾನ ಸಂಬಂಧರವರು ಏನು ಮಾಡಿದ್ರು, ಒಂದು ಪದ್ಯವನ್ನು ಅವಾಗ ಹಾಡಿ ಭಕ್ತಿಯಿಂದ ಸ್ಮರಿಸಿ ತಮ್ಮ ಒಂದು ಇದನ್ನು ಕೂಡ ಅದರಲ್ಲಿ ಹಾಕಿದ್ರು. ಆಗ ಅವರು ಹಾಕಿದ್ದ ತಾಳೆಗರಿ, ಅದರಲ್ಲಿ ಬರೆದಿದ್ದ ಇದರಲ್ಲಿ ಹಾಕಿದ್ದ ತಾಳೆಗರಿ ಏನಾಗಿದೆ, ಪ್ರವಾಹಕ್ಕೆ ಎದುರಾಗಿ ಮೇಲ್ಮೇಲಕ್ಕೆ ಹರ್ಕೊಂಡು ಓಡೋಗ್ತಾ ಇದೆ. ಮೇಲಕ್ಕೆ ಪ್ರವಾಹ ಕೆಳಗಡೆಗೆ ಹೋದರೆ ಇವ್ರದ್ದು ತಾಳೆಗರಿ ಇದು ಮೇಲೆ ಹೋಗ್ತಾ ಇದೆ. ಅದನ್ನು ಹಿಡಿದುಕೊಳ್ಳೋದಕ್ಕೆ ಕುಲಚ್ಚಿರೈ ನಾನವರು ಕುದುರೆನಲ್ಲಿ ಓಟ ಓಡ್ತಾ ಇದ್ದಾರಂತೆ, ಪ್ರವಾಹದ ಎದುರಿಗೆ. ಆಗ ಮತ್ತೊಂದು ಪದ್ಯವನ್ನು ಕೂಡ ನಮ್ಮ ತಿರುಜ್ಞಾನ ಸಂಬಂಧರವರು ಹಾಡ್ತಾರೆ. ಹಾಡಿದಾಗ ಅದು ತಿರುವೇಡಗಂ ಅನ್ನೋ ಒಂದು ಜಾಗದಲ್ಲಿ ಹೋಗಿ ಅದು ಅಲ್ಲಿ ನಿಲ್ಲತ್ತೆ. ಆ ಜಾಗದಲ್ಲಿ ಬಂದು ಕುಲಚ್ಚಿರೈ ನಾಯನಾರವರು ಅದನ್ನು ತೆಗೆದುಕೊಳ್ತಾರೆ, ಆ ನದಿಯಿಂದ ತೆಗೆದುಕೊಳ್ತಾರೆ. ಆವಾಗ ಎಲ್ಲರಿಗೂ ಕನ್ವಿನ್ಸ್ ಆಗೋಯಿತು, ಶೈವ ಮತವೇ ಸರಿಯಾದ ಮತ ಇದೆಲ್ಲ ಬರೀ ಡೊಂಗಿ ಮತ ಅಂತ ಗೊತ್ತಾಗೋಯಿತು ಶ್ರಮಣರುಗಳಿಗೆ. ತಕ್ಕ ಶಾಸ್ತಿ ಆಗಬೇಕು. ಇದನ್ನು ತೆಗೆದುಕೊಂಡು ಹೋಗಿ ಎಲ್ಲರೂ ಕೂಡ ಅಂದರೆ ಆ ಪ್ರವಾಹದಲ್ಲಿ ಎದುರಾಗಿ ಬಂದಿದ್ದಂಥ ತಿರುಜ್ಞಾನರ ಸಂಬಂಧವರು ಬರೆದಿದ್ದ ಪದೇ ಬರೆದಿದ್ರಲ್ಲ ಏನು ಬರೆದಿದ್ದರು ಅದು ಅದನ್ನು ತಗೊಂಡು ಎಲ್ಲರೂ ಕೂಡ ಅಂದರೆ ಮಂತ್ರಿ ರಾಣಿಯವರು ರಾಜ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸಾಕ್ಷಾತ್ತಾಗಿ ಭಗವಂತನಿಗೆ ನಮಸ್ಕರಿಸಿ ಅವರು ತಮ್ಮ ಎಲ್ರಿಗೂ ಸಮಾಧಾನವಾಯಿತು. ತಿರುಜ್ಞಾನ ಸಂಬಂಧರವರು ತಾವು ಬರೆದು ಹಾಕಿದ ಪದ್ಯವನ್ನು ಬರೆದು ಹಾಕಿದ ನದಿಯಲ್ಲಿ ಹಾಕಿದಾಗ ಒಂದು ಪದ್ಯವನ್ನು ಹಾಡಿದ್ರಲ್ಲ ಆ ಪದ್ಯವನ್ನು ಈಗ ನಾವು ಕೇಳೋಣ.

0: ಚಿದಂಬರಂ.
1: ಈಗ ನಾವು ಕೇಳಿದ ಮೊದಲನೆಯ ಪದ್ಯದ ಅರ್ಥ ಹೀಗಿದೆ. ಯಾಗ ಯಜ್ಞಾದಿಗಳಿಗೆ ಅಗತ್ಯವಾದವುಗಳು ಯಾವ್ಯಾವೆಂದರೆ ಬ್ರಾಹ್ಮಣರು, ಹವಿಸನ್ನು ಸ್ವೀಕರಿಸುವ ದೇವತೆಗಳು, ಮತ್ತು ಈ ಯಾಗಕ್ಕೆ ಬೇಕಾದ ಹವಿ ತುಪ್ಪ, ಮೊಸರು, ಹಾಲು ಇದನ್ನೆಲ್ಲ ಒದಗಿಸುವ ಗೋಪಾಲಕರು. ಇವರು ಯಾಗಯಜ್ಞಾದಿಗಳಿಗೆ ಅಗತ್ಯವಾಗಿ ಬೇಕಾದವರು. ಇವರೆಲ್ಲರೂ ಚೆನ್ನಾಗಿ ಬಾಳಲಿ, ಮಳೆಯೂ ಬೀಳಲಿ, ರಾಜನು ಎದ್ದು ನಿಲ್ಲಲಿ, ಎಲ್ಲ ವಿಧದಲ್ಲಿಯೂ ರಾಜನು ಏರಿಗೆಯನ್ನು ಹೊಂದಲಿ. ಈ ತರಹ ಆ ಪದೇಹವನ್ನು ಬರೆದು ತಾಳೆಗರಿ ಮೇಲೆ ಬರೆದು ನದಿಯಲ್ಲಿ ಹಾಕಿದರು. ಆ ಓಲೆಗರಿ ಏನಾಗ್ತಾ ಇದೆ, ಎದುರಾಗಿ ಪ್ರವಾಹಕ್ಕೆ ಎದುರಾಗಿ ಓಡಿ ಏರಿ ಬರ್ತಾ ಇದೆ. ಆವಾಗ ರಾಜನು ಈ ರಾಜನ್ ವೇಂದನ್ ಓಂಗುಗ ಅಂತ ಹೇಳಿದ್ದಾರೆ. ವೇಂದನ್ ಓಂಗುಗ ಅಂದರೆ ರಾಜನು ಎದ್ದು ನಿಲ್ಲಲಿ, ರಾಜನು ಏಳಿಗೆ ಆಗಲಿ ಅಂದರೆ ಈ ಅರ್ಥ ಏನು ಅಂತಂದರೆ, ಇದನ್ನು ಹೇಳಿದ ಕೂಡಲೇ ರಾಜನಿಗೆ ಗೂನು ನಿವೃತ್ತಿಯಾಗಿ ನೆಟ್ಟಿಗೆ ನಿಂತ. ಆಗಲೇ ಈತನಿಗೆ ಗೂನ್ ಪಾಂಡ್ಯ ಅನ್ನೋ ಹೆಸರು ಹೋಗಿ ನಿಂದ್ರಶೀರ್ ನೆಡುಮಾರನ್ ಅಂತ ಹೆಸರು ಬಂತು. ಆಗ ಆತ ಮುಂದಕ್ಕೆ ಆತನು ಒಬ್ಬ ನಾಯನ ಆದರು. ಮುಂದಕ್ಕೆ ಕೆಟ್ಟ ಸಂಗತಿಗಳಲ್ಲೂ ಎಲ್ಲವೂ ನಿವಾರಣೆ ಆಗಲಿ, ಪರಮೇಶ್ವರನ ಹೆಸರೇ ಎಲ್ಲೆಲ್ಲಿಯೂ ತುಂಬಿರಲಿ, ಪ್ರಪಂಚವು ಕಾರ್ಪಣ್ಯಗಳಿಂದ ನಿವಾರಣೆ ಹೊಂದಲಿ. ಮತ್ತೆ ಹೇಳೋದೆಲ್ಲ ಆ ತಾಳೆಗರಿ ಮೇಲೋ ಬರೋದಕ್ಕೆ ಸಂಬಂಧಪಟ್ಟಿದ್ದಲ್ಲ, ಆದರೆ ರಾಜನನ್ನು ಕುರಿತು ನೋಡಪ್ಪ ಹೇಗಾಗ್ತಾ ಇದೆ, ಮೇಲಕ್ಕೆ ಹೇಗೆ ಬರ್ತಾ ಇದೆ ಅಂತ ವಿವರಣೆಯನ್ನು ಕೊಟ್ಟು ರಾಜನಿಗೆ ಅಡ್ರೆಸ್ ಮಾಡ್ತಾ ಇದ್ದಾರೆ. ಪರಮೇಶ್ವರನು ಮಾರ್ಕಂಡೇಯನನ್ನು ಉದ್ಧರಿಸಲು ಯಮನನ್ನು ಒದಲಿಲ್ಲವೇನು, ಚಂಡೀಶ್ವರನನ್ನು ಉದ್ಧರಿಸಿ ಕಾಪಾಡಲಿಲ್ಲವೇ? ಅಮೃತ ಮಂಥನದ ಸಮಯದಲ್ಲಿ ಹಾಲಾಹಲ ವಿಷಯವು ಬಂದಾಗ ಪರಮೇಶ್ವರನನ್ನು ಅದನ್ನು ಕುಡಿದು ಪ್ರಪಂಚವನ್ನು ಕಾಪಾಡಲಿಲ್ಲವೇ? ಇಂತಹ ಪರಮೇಶ್ವರನು ಆ ಓಲೆಗರಿಯ ಪ್ರವಾಹದೆದುರು ತೇಲು ಬರೆಯಂತ ಮಾಡಿದವನು. ಈತನೇ ಉನ್ನತವಾದ ಒಡೆಯನಲ್ಲವೇ, ಒಡೆಯನೆಂದರೆ ಈತನೇ ಅಲ್ಲವೇ ಅಂತ ಹೊಗಳಿದ್ದಾರೆ. ಮುಂದಿನ ಪದ್ಯದ ಅರ್ಥ, ಸಜ್ಜನರೇ ವಾಸಿಸುವ ಶೀರ್ಗಾಳಿಯ ಜ್ಞಾನ ಸಂಬಂಧವನ್ನು ರಚಿಸಿದ ಈ 10 ಪಾಸುರುಗಳನ್ನು ಯಾರು ಶ್ರದ್ಧಾಭಕ್ತಿಗಳಿಂದ ಹಾಡುತ್ತಾರೆ ಆ ಭಕ್ತರಿಗೆ ಸ್ವರ್ಗವನ್ನೇ ಆಳುವ ಯೋಗ್ಯತೆ ಲಭಿಸುತ್ತದೆ ಅಂತ ಈ ಪದ್ಯಗಳ ಅರ್ಥ. ಈ ರೀತಿ ಎಲ್ಲರಿಗೂ ಸಮಾಧಾನಕರವಾಗಿ, ಸಮರ್ಪಕವಾಗಿ, ರಾಜನಿಗೂ ಕೂಡ ಸಮಾಧಾನವಾಗಿ ಎಲ್ಲ ಸಮಸ್ಯೆಗಳು ಪರಿಹಾರವಾಗಿ ಮತ್ತೆ ಆ ರಾಜ್ಯದಲ್ಲಿ ಶೈವ ಮತ ಪುನರುಜ್ಜೀವನಗೊಳಿಸಲ್ಪಟ್ಟಿತು, ಶ್ರವಣ ಮತವು ಅಲ್ಲಿಗೆ ಮುಕ್ತಾಯಗೊಳಿಸಲ್ಪಟ್ಟಿತು. ಕುಲಚ್ಚರೈ ನಾಯನಾರವರು ಅವರು ಯಾವ ಕಾರ್ಯವನ್ನು ನೆರವೇರಿಸುವಾಗಿ ಬೇಗಿತ್ತಿತು, ಶ್ರವಣರಿಗೆ ಅವರು ಕೇಳಿದರು ಏನು ಶಿಕ್ಷೆ ಆಗಬೇಕು ಅಂತ. ಆ ಮರಣದಂಡನೆ ಶಿಕ್ಷೆಯನ್ನು ಇವರಿಗೆ ನೆರವೇರಿಸುವಂತೆ ಆಜ್ಞಾಪಿಸಿದರು. ಅಲ್ಲಿಗೆ ಶ್ರವಣರ ದರ್ಬಾರ್ ಮುಗಿದು ಶೈವ ಮತ ಸ್ಥಾಪನೆಯಾಗಿತ್ತು. ಈ ವೇಳೆಗೆ ಮಗನು ಬರಲಿಲ್ವಲ್ಲ, ತುಂಬ ದಿವಸ ಆಯಿತಲ್ಲ ಅಂತ ಚಿಂತೆಗೊಳಗಾದ ತಿರುಜ್ಞಾನ ಸಂಬಂಧರವರ ತಂದೆಯವರು ಅಲ್ಲಿಂದ ಹೊರಟು ಮಗನನ್ನು ನೋಡೋದಕ್ಕೆ ಇಲ್ಲಿಗೆ ಬಂದುಬಿಟ್ರು. ಅಲ್ಲಿಗೆ ರಾಜನು, ರಾಜನ ಮಂತ್ರಿಯವರು, ರಾಜನ ಧರ್ಮಪತ್ನಿಯವರು ಇವರೆಲ್ಲ ಒಟ್ಟಿಗೆ ಸೇರಿ ಸ್ವಲ್ಪ ದಿವಸ ಸಂಭ್ರಮದಿಂದ ಆನಂದದಿಂದ ಅಲ್ಲಿ ಇದ್ದರು, ಚೆನ್ನಾಗಿದ್ದರು. ಮುಂದೆ ಏನಾಯಿತು, ಎಲ್ಲರೂ ಸೇರಿ ಯಾತ್ರೆ ಹೊರಟರು ರಾಮೇಶ್ವರದ ಕಡೆಗೆ. ಮುಂದಿನ ವಿಡಿಯೋದಲ್ಲಿ ಅದನ್ನು ವಿವರಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.
2: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ.org ರೇಡಿಯೋಸ್, 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ ಶೈವಂ.org. ಓಂ ನಮಃ ಶಿವಾಯ.
3: ಡಿಯರ್ ಲಿಸನರ್ಸ್ ಆಫ್ shivam.org, the following is Shukla Yajurvedam Karmashaka Adhyayam 20.
4: Atha Vimshodhyayaha Om Vaj.

ಲೋಕಮಭಿಜಯತೆ ಅನೂರ್ಜಿ ವರ್ಗಸ್ಥ ಲೋಕಸ್ಥ ಸಮಸ್ಯೈ ಮಾರುತೇ ಅನ್ನಂ ವೈ ಮೃತ ಅನ್ನಮೇವಾವೃಂಧೆ ಏಕವಿದೂಷಿಕೇ ಶೋರಣ್ಯೇನ ಭಾರತೀಯ ಗಣ ಸಂ

ಏಣ ಚ ಮರುತ್ವತ ಮರುತ್ವತೇತಿ ಮರುತ್ವತ ಆದಿತ್ಯೇಭಿಶ್ಚ ಚಾದಿತ್ಯೇಭಿಃ ಆದಿತ್ಯೇಭಿಶ್ಚ ಚ ರಾಜಭಿಃ ರಾಜಭಿಶ್ಚಾದಿತ್ಯೇಭಿಃ ಆದಿತ್ಯೇಭಿಶ್ಚ ಚ ರಾಜಭಿಃ ರಾಜಭಿರಿತಿ ರಾಜಭಿಃ. ಓಂ ಓಂ ಉದತ್ಯಂ ತ್ಯಮುತ ಉದತ್ಯಂ ತ್ಯಂಚಮಸಂ ಚಮಸಂತ್ಯಮುತ ಉದತ್ಯಂ ತ್ಯಂಚಮಸಂ ಚಮಸನ್ನವಂ ನವಂಚಮಸಂತ್ಯಮುತ ಉದತ್ಯಂ ತ್ಯಂಚಮಸಂ ಚಮಸನ್ನವಂ ನವಂ ತ್ವಷ್ಟೂಃ ತ್ವಷ್ಟುರ್ನವಂಚಮಸಂತ್ಯಮುತ ಉದತ್ಯಂ ತ್ಯಂಚಮಸಂ ಚಮಸನ್ನವಂ ನವಂ ತ್ವಷ್ಟೂಃ ತ್ವಷ್ಟುರ್ದೇವಸ್ಯ ದೇವಸ್ಯ ತ್ವಷ್ಟುರ್ನವಂಚಮಸಂತ್ಯಮುತ ಉದತ್ಯಂ ತ್ಯಂಚಮಸಂ ಚಮಸನ್ನವಂ ನವಂ ತ್ವಷ್ಟೂಃ ತ್ವಷ್ಟುರ್ದೇವಸ್ಯ ದೇವಸ್ಯ ನಿಷ್ಕೃತಂ ನಿಷ್ಕೃತಂ ದೇವಸ್ಯ ತ್ವಷ್ಟುರ್ನವಂಚಮಸಂತ್ಯಮುತ ಉದತ್ಯಂ ತ್ಯಂಚಮಸಂ ಚಮಸನ್ನವಂ ನವಂ ತ್ವಷ್ಟೂಃ ತ್ವಷ್ಟುರ್ದೇವಸ್ಯ ದೇವಸ್ಯ ನಿಷ್ಕೃತಂ ನಿಷ್ಕೃತಮಿತಿ ನಿಹಿಕೃತಂ ಅಕರತ ಚತುರಾಃ ಚತುರೋಕರತ ಅಕರತ ಚತುರಾಃ ಚತುರಃ ಪುನಃ ಪುನಶ್ಚತುರೋಕರತ ಅಕರತ ಚತುರಾಃ ಚತುರಃ ಪುನಃ ಪುನರಿತಿ ಪುನಃ.

ಗಣಮಃ ಓಂ ಮುಖ ನಿರ್ಜಿತ ಪತ್ಮೇಂದವೇ ನಮಃ ಓಂ ಮುಖ ನಖಧಿಕೃತ ಚಂದ್ರಾ ಗಣಮಃ ಓಂ ಮುಖಬಂಧು ಪೂರ್ಣಿಮಾ ಸೋಮಾ ಗಣಮಃ ಓಂ ಮುಖಬಂಧು ಪೂರ್ಣ ವಿಧು ಬಿಂಬಾ

0: Namashivaya. Dear listeners of Shaivam.org Radio, the size of our audio collection continues to grow day by day. We now host more than 25,000 audio recordings. In order to make these extensive resources more accessible and beneficial to our radio listeners, we have reorganized our program schedule. Thirumurai Music and Thirumurai Discourses will be broadcast on Thirunariya Tamilosai. Philosophical Discourses and Periyapuranam Lectures in Tamil will be broadcast on Shivatattvam. Programs in languages other than Tamil will be broadcast on Shaivalahari. As a result of these changes, there will be some adjustments to program timings. We trust that you will kindly accept these schedule changes with understanding and patience. We also request you to encourage your relatives and friends to listen to and benefit from our radio services. Om Namah Shivaya.
1: Om Namah Shivaya. Dear listeners of Shaivam.org, you are about to listen Periyapuranam Discourse in Kannada. The title is Thirunyana Sambandha Murthy Nayanar Puranam, presented by Sri H.S. Thyagarajan. Thank you. Om Namah Shivaya.
2: Gurubhyo Namaha. ಎಲ್ಲ ಮಹನೀಯರಿಗಳಿಗೂ ನಮಸ್ಕಾರ. ನಾವು ತಿರುಜ್ಞಾನ ಸಂಬಂಧರ್ ಅವರ ಚರಿತ್ರೆಯನ್ನು ಮುಂದುವರಿಸ್ತಾ ಇದ್ದೇವೆ. ಕಳೆದ ವಿಡಿಯೋನಲ್ಲಿ ನಾನು ಇವರ ಚರಿತ್ರೆಯನ್ನು ಹೇಳುವಾಗ ಕೆಲವು ಅಂಶಗಳನ್ನು ನಾನು ಬಾಲಾಜಿ ಭಾಗವತರ್ ಅವರ ಉಪನ್ಯಾಸದಿಂದ ಕೆಲವು ಅಂಶಗಳನ್ನು ತೆಗೆದುಕೊಂಡಿದ್ದೆ. ಅದರಂತೆಯೇನೇ ಹಾಗೇನೆ ವಿಡಿಯೋನಲ್ಲಿ ಹಾಡಿದ ಒಂದು ಪದ್ಯದ ಒಂದು ಟ್ಯೂನನ್ನು ಶ್ರೀಮತಿ ವಿಜಯಲಕ್ಷ್ಮಿ ಅನ್ನುವರ ಇದರಿಂದ ನಾನು ಗ್ರಹಿಸಿದ್ದೇನೆ. ಇದಕ್ಕಾಗಿ ಆ ಇಬ್ಬರು ಮಹನೀಯರುಗಳಿಗೂ, ಅಂದರೆ ಬಾಲಾಜಿ ಭಾಗವತರ್ ಮತ್ತು ಶ್ರೀಮತಿ ವಿಜಯಲಕ್ಷ್ಮಿ ರಾಜಾರಾಮ್ ಅನ್ನುವರಿಗೂ ಕೂಡ ನನ್ನ ಕೃತಜ್ಞತೆಯನ್ನು ಮೊದಲು ತಿಳಿಸುವುದಕ್ಕೆ ಈ ಮೂಲಕ ಇಷ್ಟಪಡ್ತಾ ಇದ್ದೇನೆ. ಈ ದಿವಸದ ವಿಡಿಯೋ ಪ್ರಾರಂಭಿಸುವಾಗ ಮಾಮೂಲಾಗಿ ಯಥಾ ಪ್ರಕಾರ ಒಂದು ಸಂಸ್ಕೃತದ ಸುಭಾಷಿತದೊಂದಿಗೆ ಪ್ರಾರಂಭಿಸ್ತೇನೆ. ಹೀಗಿದೆ ಅದು: ಅಧಮಾಹ ಧನಮಿಚ್ಛಂತಿ ಧನಂ ಮಾನಂ ಚ ಮಧ್ಯಮಾಹ ಉತ್ತಮಾಹ ಮಾನಮಿಚ್ಛಂತಿ ಮಾನೋಹಿ ಮಹತಾಂ ಧನಂ. ಈ ಸುಭಾಷಿತದ ಅರ್ಥ ಏನು ಅಂತಂದರೆ, ಸಾಮಾನ್ಯ ವರ್ಗದ ಜನಗಳು ಐಶ್ವರ್ಯವನ್ನು ಬಯಸ್ತಾರೆ, ಹಣವನ್ನು ಬಯಸ್ತಾರೆ ಅಷ್ಟೇ. ಆದರೆ ಮಧ್ಯಮ ವರ್ಗದ, ಸ್ವಲ್ಪ ಉತ್ತಮರಾದಂತಹ ಮಧ್ಯಮ ವರ್ಗದ ಜನರು ಬರೀ ಹಣವನ್ನೇ ಅಲ್ಲ, ಐಶ್ವರ್ಯವನ್ನೇ ಅಲ್ಲ, ಅದರ ಜೊತೆಗೆ ಮಾನವನ್ನು ಕೂಡ ಅಪೇಕ್ಷಿಸ್ತಾರೆ. ಮಾನ ಅಂತಂದರೆ ಇಲ್ಲಿ ರೆಸ್ಪೆಕ್ಟ್ ಅಂತ ಅರ್ಥ ಮಾಡ್ಕೋಬೇಕು. ಹಾಗಾದರೆ ಉತ್ತಮವಾದ ಜನರು ಏನನ್ನು ಅಪೇಕ್ಷಿಸ್ತಾರೆ ಅಂತಂದರೆ, ಅವರಿಗೆ ಧನ ಬೇಕೇ ಆಗಿಲ್ಲ, ಮಾನಮಿಚ್ಛಂತಿ, ಅವರಿಗೆ ಗೌರವವೇ ಮುಖ್ಯ. ಯಾಕೆ ಅಂದರೆ ಗೌರವ ಅನ್ನೋದೇ ಒಂದು ಉತ್ತಮವಾದ ಐಶ್ವರ್ಯ. ಆದ್ದರಿಂದ ಉತ್ತಮವಾದ ಜನರು ಮಾನವನ್ನೇ ಸೆಲೆಕ್ಟ್ ಮಾಡ್ಕೋತಾರೆ, ಅಪೇಕ್ಷಿಸ್ತಾರೆ. ಹೀಗೆ ಈ ಸುಭಾಷಿತದ ಅರ್ಥ. ಈವಾಗ ನಮ್ಮ ತಿರುಜ್ಞಾನ ಸಂಬಂಧರವರ ಚರಿತ್ರೆಯನ್ನು ಮುಂದುವರಿಸ್ತಾ ಇದ್ದೀನಿ. ಹೋದ ವಿಡಿಯೋದಲ್ಲಿ ನಾ ಹೇಳಿದ್ದೆ, ತಿರುಜ್ಞಾನ ಸಂಬಂಧರವರು ಮಧುರೈಗೆ ಬಂದಾಗ, ಪಾಂಡ್ಯರಾಜನೆಯ ರಾಜಧಾನಿಗೆ ಬಂದಾಗ ಶ್ರವಣರುಗಳೆಲ್ಲ ಏನು ಮಾಡಿದ್ರು ಅಂತಂದರೆ, ಅವರ ಮೇಲೆ ಇವರಿಂದ ನಮಗೆ ತೊಂದರೆ ಆಗುತ್ತೆ, ನಮ್ಮ ಮತಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿಬಿಟ್ಟು ಅವರ ಅನುಯಾಯಿಗಳು ಎಲ್ಲ ಉಳಿದಿದ್ದ ತಂಗಿದ್ದ ಗುಡಾರಿಗಳಿಗೆಲ್ಲ ಬೆಂಕಿ ಇಡಿಸಿಬಿಟ್ರು. ಆ ಬೆಂಕಿ ಇಡೋದಕ್ಕೆ ಕಾರಣ ಆ ಗುಣಪಾಂಡ್ಯ ರಾಜನೇ. ಇದನ್ನು ಹೇಳಿದ್ದೆ ನಾನು. ಇವರ ರಾಜ್ಯದಲ್ಲಿ ಮುಖ್ಯವಾಗಿ ಮಂತ್ರಿಯಾಗಿದ್ದರು ಕುಲಚಿರೈ ನಾಯನಾರವರು. ಇವರ ಬಗ್ಗೆ ನಾನು ಹೇಳಿದ್ದೇನೆ ಈಗಾಗಲೇ ತಿರುನಾವುಕರ್ಸರವರ ವಿಡಿಯೋದಲ್ಲಿ ಕುಲಚಿರೈ ನಾಯನ ಅವರ ಬಗ್ಗೆ ಹೇಳಿದ್ದೇನೆ. ಇವಾಗಲೂ ಒಂದೆರಡು ಮಾತು ಹೇಳ್ತೇನೆ. ಇವರು ಮಹಾಶಿವಭಕ್ತರು ಮಾತ್ರವಲ್ಲದೆ, ಶಿವಭಕ್ತರು ಅವರುಗಳನ್ನು ಸೇವೆಯನ್ನು ಮಾಡುವುದೇ ಒಂದು ಧ್ಯೇಯವಾಗಿ ಇಟ್ಕೊಂಡಿದ್ದರು. ಶಿವಭಕ್ತರು ಅವರು ಎಂಥ ಜಾತಿಯವರಾದರೂ ಸರಿ, ಶಿವಭಕ್ತರು ಯಾವ ಜಾತಿಯವರಾದರೂ ಜಾತಿ ಭೇದವಿಲ್ಲದೆ ಅವರಿಗೆ ಮನಸಾರೆ ಸೇವೆ ಮಾಡ್ತಾಯಿದ್ರು. ಅವರು ಉನ್ನತ ಪದವಿಯಲ್ಲಿದ್ದ ಮಂತ್ರಿಗಳು, ಐಶ್ವರ್ಯವಂತರು, ಅದನ್ನೆಲ್ಲ ಮರೆತು ಬಿಡ್ತಾ ಇದ್ದರು. ಶಿವನ ಭಕ್ತರ ಸೇವೆಯೇ ಶಿವನ ಸೇವೆ ಅಂತ ನಂಬಿ ಅವರು ಶಿವಸೇವೆಯನ್ನು ಆ ಥರ ಅವರ ಶಿವಭಕ್ತರಿಗೆ ಸೇವೆ ಮಾಡ್ತಾ ಇದ್ದಂಥ ಮಂತ್ರಿಗಳು, ಪ್ರಧಾನ ಮಂತ್ರಿಗಳು ಕುಲಚಿರೈ ನಾಯನಾರವರು. ಆ ರಾಜನ ಪತ್ನಿಯವರು ಆಕೆ ಕೂಡ ಮಹಾಶಿವಭಕ್ತೆ. ಅವರಿಗೆ ವ್ಯಥೆ, ಅವರಿಗೆ ಇವರಿಗೆ ಮಾತ್ರ, ಇವ ಈ ಕುಲಚರ ನಾಯನಾದ ಇಬ್ಬರಿಗೂ ಏನು ವ್ಯಥೆ ಅಂತಂದರೆ, ಈ ರಾಜ್ಯದಲ್ಲಿ ಶೈವ ಮತ ಸಂಪೂರ್ಣವಾಗಿ ದಮನವಾಗಿದೆ, ಮರ್ದನವಾಗಿದೆ, ಬರೀ ಶ್ರವಣರ ಹಾವಳಿ ಆಗಿಬಿಟ್ಟಿದೆ. ಅಂದರೆ ಏನಾಗಿದೆ ಆ ರಾಜ್ಯದಲ್ಲಿ, ಒಂದು ಶಿವನ ದೇವಸ್ಥಾನವಿಲ್ಲ, ಎಲ್ಲ ದೇವಸ್ಥಾನಗಳನ್ನು ನಾಶಪಡಿಸಿ ಶ್ರವಣರುಗಳ ದೇವನಲ್ಲಿ ಕೂಡಿಸಿ ಮೆರೀತಾ ಇದ್ದಾರೆ. ಯಾರು ಕೂಡ ಶಿವಭಕ್ತರು ವಿಭೂತಿ ಧರಿಸುವಂತಿಲ್ಲ, ಶಿವನ ಹೆಸರನ್ನು ಹೇಳುವಂತಿಲ್ಲ. ಹಾಗೇನಾದರೂ ಒಂದು ವೇಳೆ ಹೇಳಿದರೆ ಅವರಿಗೆ ಶಿಕ್ಷೆ. ಈ ಥರ ಒಂದು ಪರಿಸ್ಥಿತಿ ಆ ರಾಜ್ಯದಲ್ಲಿ ಉಂಟಾಗಿದೆ. ಇವರಿಗೆ, ಇವೇ ಮಂತ್ರಿಯವರಿಗೆ ಮತ್ತು ರಾಣಿಯವರಿಗೆ ಇದರ ಬಗ್ಗೆ ಬಹಳ ಚಿಂತೆಯಾಗಿ, ತಿರುಜ್ಞಾನ ಸಂಬಂಧರವರು ವೇದಾರಣ್ಯದಲ್ಲಿ ಇದ್ದಾಗಲೇ ಒಂದು ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಈ ರೀತಿ ನಮ್ಮ ರಾಜ್ಯದಲ್ಲಿ ಬಂದು ಮತ್ತೆ ಶೈವ ಮತವನ್ನು ಸ್ಥಾಪಿಸಿ ಅಂತ ಹೇಳಿ. ಅದರಂತೆ ತಿರುಜ್ಞಾನ ಸಂಬಂಧರವರು ಈಗ ಮಧುರೆಗೆ ಬಂದಿದ್ದಾರೆ, ಪಾಂಡ್ಯರಾಜ್ಯಕ್ಕೆ ರಾಜ್ಯಕ್ಕೆ ಬಂದಿದ್ದಾರೆ. ಈ ನಮ್ಮ ಶೇಖಿಯಾರವರು ಈ ರಾಣಿಯವರ ಬಗ್ಗೆ ಬಹಳ ಉತ್ತಮವಾದ ಕೆಲವು ಗುಣಗಳನ್ನು ಹೇಳಿದ್ದಾರೆ. ಅವರು ಮಂಗೈಕರ್ಸಿ ಅಂತ ಆಮೇಲೆ ಕರೆಸ್ಕೊಳ್ತಾರೆ. ಇವರು ಚೋಳ ರಾಜ್ಯದಿಂದ ಬಂದಂತಹ ಹೆಣ್ಣುಮಗಳು, ಚೋಳ ರಾಜ್ಯದಿಂದ ಬಂದು ಇಲ್ಲಿ ಪಾಂಡ್ಯರಾಜನನ್ನು ಮದುವೆ ಆಗಿರೋವಂಥ ಸಾಧ್ವಿ. ಇವರನ್ನು ನಮ್ಮ ಶೇಖಿಯಾರವರು ಹೇಗೆ ಹೋಗ್ತಾರೆ ಅಂತಂದರೆ, ನಮ್ಮ ದೇವರು ಇವರು, ಎಂಗಳ್ ದೈವಂ ಅಂತ ಹೇಳ್ತಾರೆ. ಮತ್ತು ಈ ರಾಣಿಯವರಿಗೆ ಯಾರು ನಮಸ್ಕಾರ ಮಾಡ್ತಾರೋ, ಭಕ್ತಿಯಿಂದ ನಮಸ್ಕಾರ ಮಾಡ್ತಾರೋ, ಅವರಿಗೆ ನಾನು ನಮಸ್ಕಾರ ಮಾಡ್ತಾನೆ ಅಂತ ಶೇಖಿಯಾರ್ ಹೇಳಿದ್ದಾರೆ. ತಿರುಜ್ಞಾನ ಸಂಬಂಧರವರು ಕೂಡ ಇವರಿಬ್ಬರ ವಿಷಯದಲ್ಲೂ, ಅಂದರೆ ರಾಣಿಯವರ ಬಗ್ಗೆ ಮತ್ತು ಕುಲಕ್ಷೀರ ನಾಯನಾರವರ ಬಗ್ಗೆ ಒಂದು ಪದ್ಯದಲ್ಲಿ ರಚಿಸಿ, ಒಂದು ಪದ್ಯದಲ್ಲಿ ಇವರನ್ನು ಸ್ತುತಿಸುವುದು, ಮತ್ತೊಂದರಲ್ಲಿ ಕುಲಚ್ಚರೈ ನಾಯನಾರನ್ನು ಸ್ತುತಿ, ಹೀಗೆ ಪದ್ಯವನ್ನು ರಚಿಸಿ ಹಾಡಿ ಇವರ ಹಿರಿಮೆಯನ್ನು ತೋರಿಸಿಕೊಟ್ಟಿದ್ದಾರೆ. ಈ ಥರ ಶೇಖಿಯಾರವರು ಇವರನ್ನು ಹೊಗಳ್ತಾ ಇದ್ದಾರೆ, ಸ್ತುತಿ ಪ್ರಶಂಸಿಸ್ತಾ ಇದ್ದಾರೆ. ಮತ್ತು ಈಕೆ ಎಂಥವರು, ರಾಣಿಯವರು ಆಗಿದ್ದರೂ ಕೂಡ, ಆ ಸಾಧ್ಯವಾಗಿ ರಾಣಿಯ ಪಟ್ಟದಲ್ಲಿಯೂ ಇದ್ದಾರೆ, ಆತನ ಧರ್ಮಪತ್ನಿಯಾಗಿದ್ದೂ ಕೂಡ ಶಿವಭಕ್ತಿಯನ್ನು ಕೂಡ ಕಾಪಾಡಿಕೊಂಡು ಬರ್ತಾ ಇದ್ದಾರೆ ಅನ್ನೋದು ಇವರು ಒಂದು ಗಮನಿಸಿ ಹೊಗಳಿದ್ದಾರೆ ಶೇಖಿಯಾರವರು. ಇದು ನಿಜವಾಗಿಯೂ ಮೆಚ್ಚತಕ್ಕದ್ದೇ. ಯಾಕೆಂದರೆ ಅಲ್ಲಿ ರಾಜನೂ ಕೂಡ ಆ ಮತಕ್ಕೆ ಬದಲಾಗಿರೋದ್ರಿಂದ ಹೆದರ್ಕೋಬೇಕಾಗಿದೆ, ಶಿವನಾಮವನ್ನು ಹೇಳೋಕ್ಕಾಗಲಿ ವಿಭೂತಿ ಧರಿಸೋದಕ್ಕಾಗಲಿ ಹೆದರ್ಕೋಬೇಕಾಗಿದೆ. ಅಂಥ ಪರಿಸ್ಥಿತಿಯಲ್ಲೂ ಕೂಡ ಇವರು ಶಿವಭಕ್ತಿಯನ್ನೂ ಬಿಡಲಿಲ್ಲ, ತಾವು ಪತ್ನಿಯಾಗಿರುವಂಥ ಆ ಧರ್ಮವನ್ನು ಪಾಲಿಸ್ಕೊಂಡು ಬಂದಿದ್ದಾರೆ ಅಂತ ಶೇಖಿಯಾರವರು ಬಹಳ ಪ್ರಶಂಸೆ ಮಾಡಿದ್ದಾರೆ. ಶೇಖಿಯಾರವರು ಮಂಗಯ್ಯರ್ಕರ್ಸಿ ಅವರ ಬಗ್ಗೆ ಎಷ್ಟು ಪ್ರಶಂಸೆ ಮಾಡಿದ್ರು ಅನ್ನೋದನ್ನು ಇದುವರೆಗೆ ಕೇಳಿದ್ವು. ಪಂಪಾ ವಿರೂಪಾಕ್ಷನ ಭಕ್ತನಾದ ಹರಿಹರ ಕವಿಯು ಈಕೆಯ ಬಗ್ಗೆ ಏನಂತ ಪ್ರಶಂಸಿಸಿದ್ದಾರೆ ನಾವು ಸ್ವಲ್ಪ ಕೇಳೋಣ. ಈಕೆಯ ಬಗ್ಗೆ ರಗಳೆ ರಚಿಸಿರುವ ಹರಿಹರ ಅವರು ಈ ಥರ ಹೇಳ್ತಾರೆ. ಆತಂಗೆ ಮಹಾದೇವಿ ಪದದಿಂ ಖ್ಯಾತ ಪಟ್ಟ ಮಹಿಷಿ ಘನ ಪದದಿಂ ಎಸೆವ ಪಾಂಡ್ಯ ಮಹಾದೇವಿ ಅಣಿಪ್ಪಳು ವಸಿಮತಿಯಳು ಸ್ತ್ರೀರೂಪದೊಳಿಪ್ಪಳು ಚೋಳಭೂಪ ಕಲ ಕುಲವರ್ಧನ ಎನಿಪಳು ಬಾಲನೇತ್ರಂ ಮನದೊಳು ನೆನೆವಳು ಸಿರಿಯುಪ್ಪಿನ ಕಡಲೊಳು ಪುಟ್ಟಿರೆ ತಾನೂರು ನಿರ್ಮಳ ಕುಲದೊಳು ಪುಟ್ಟುತ್ತಾ ಅತಿಭೂಭದ ಗುಣಿ ಲಕ್ಷ್ಮಿ ಎನುತ್ತಂ ಮತಿಮಿಗೆ ಬಹುಜನ ಭಾಗ್ಯ ಎನುತ್ತಂ ಸ್ಥಿರ ಭಾವದೊಳಾಯಿಪ್ಪೆಂ ಮುದದೊಳು ವರನೊರ್ವನೆ ಮುತ್ತರಿಯಂ ಮನದೊಳು ಎಂದೆನುತಂ ತಾಂ ಸಿರಿಯಂ ಗೆಲುತಂ ಚಂದದಿಂದೆ ಶಿವಭಕ್ತಿಯುಳಿರುತಂ ಬಸಿತ ಮನಲ್ಲದೆ ಪಣೆಯೊಳು ಪೂಸಳು ಲಸಿತ ಶಿವಾರ್ಚನೆ ಎಲ್ಲದೆ ಮಾಡಳು ಮತ್ತಾಕೆಯ ಚಿತ್ತಂ ಶಿವನತ್ತರು ಬಿತ್ತರದಿಂ ಕಾಯಂ ಪತಿಯತ್ತಲು ನೋಟಂ ಪತಿಯೊಳು ಕೂಟಂ ಶಿವನೊಳು ಮಾಟಂ ಗೃಹದೊಳು ಬೇಟಂ ಹರನೊಳು ಸಂಧ್ಯಾದೇವತೆಯೊಳು ಜಗದ್ವಂದ್ಯಳು ಸಂಧ್ಯಾನಟನರ್ಚನೆಯೊಳು ವಂದ್ಯಳು ಮುಕುರದ ಕಾಂತಿಯ ತೆರೆದೊಳು ತನ್ನಳು ಸಕಲ ಭಾವಮಂ ತೋರ್ಪಡು ಮುದದೊಳು ನೋಡಿದರಂ ಪಾವನಮಂ ಮಾಳ್ಪಳು ಬೇಡದರ್ಗೆ ಸುರಧೇನು ವದಪ್ಪಳು ಭಾಷೆಗಳಿಂ ಭಾರತೀಯಂ ಮಿಗುವಳು ವೇಷದಿಂದ ರತಿಯರಮಂ ಪಳಿವಳು ಪರಹಿತ ಗುಣದಿಂ ಧರೆಯಂ ಜರಿವಳು, ಚರಿತದೊಳಮ ಅರುಂಧತಿಗೆ ಎಣಯೆಪ್ಪಳು, ವಿಭವದೊಳಾ ಶಚಿಯಂ ಗಹಗಹಿಪಳು, ಶುಭರುಚಿಯಂ ರೋಹಿಣಿಯಂ ಗೆಲುವಳು, ನುಡಿಯಳೊಗಮ್ಮ ಅಮೃತದ ಸರಿಯಂ ಸುರಿವಳು, ನಡೆಗಳೊಳಂ ಹಂಸಗಳಂ ಗೆಲುವಳು, ಬಡನುಡಿವಿಂ ಸಿಂಗಗಳ ಗೆಲುವಳು, ತೊಡೆಗಳ ರುಚಿಯಂ ಬಾಳೆಯ ಪಳಿವಳು, ದೈವ ಪದಂಗಳನುರೆ ಪಾಲಿಸುವಳು, ದೈವ ಗಣನಮಂ ಸಲೆ ಮನ್ನಿಸುವಳು, ಶಿವನಲ್ಲದೆ ಬೇರೊಂದಂ ನೆನೆಯಳು, ತ್ವವೆ ಪಂಕ್ಷಾಕ್ಷರಮಲ್ಲದೆ ನುಡಿಯಳು, ಘನ ಶಿವಪೂಜೆಯನಲ್ಲದೆ ನೋಡಳು, ವಿನಯದೊಡೀಶನಲ್ಲದೆ ಬೇಡಳು, ಶಿವಪ್ರಸಾದ ಮುಲ್ಮಲ್ಲದೆ ಕೊಳ್ಳಳು, ಭವಪಾಶಂಗಳ ಬಲೆಯಳು ನಿಲ್ಲಳು, ಪತಿಯ ಮನಕ್ಕುರೆ ಹಿತವೇನಿಯಪ್ಪಳು ಹಿತವೇನಿಪ್ಪಳು, ಸತಿಯರ ಬಳಗಕ್ಕೆ ತಿಲಕವೆನಿಪ್ಪಳು, ನಿಜಪತಿಯನಿಪ ಪಾಂಡೆಗೆ ನಲವಿಂ ಸುಜನಸ್ತುತೆ, ಸದ್ಭಕ್ತಿಯ ನೊಲವಿಂ ಬೋಧಿಸಿ ತಾತನ ಭಕ್ತನ ಮಾಡಲು, ಬಾಧೆಯಿಲ್ಲದಿಪ್ಪಿರವಂ ತೋರಲು, ಜ್ಞಾನ ಮುನೀಂದ್ರ ನನ್ನಲ್ಲಿಗೆ ಕರಸುತೆ, ಮಾನಿನಿಯವರಂ ಸಲೆ ಸತ್ಕರಿಸುತೆ, ನಿಜಪತಿ ಚಿರತ ಮನಿವರಿಗೆ ಪೇಳುತೆ, ಗಜಭಜಿಸುವ ಜಿನಮತಮಂ ಪೇಳುತೆ, ಸುಮ್ಮನಿರಲು ಜ್ಞಾನೇಶಂ ಕೇಳುತೆ, ಮುಕ್ಕಣ್ಣನ ದೀಕ್ಷೆ ಎನತಿ ನಲವಂ ಕೊಟ್ಟ ಜ್ಞಾನ ಮುನಿಷಂ ಹೋಗಲು. ಈ ರೀತಿ ಆಕೆಯ ವರ್ಣನೆಯನ್ನು, ಆಕೆಯ ಶಿವಭಕ್ತಿಯನ್ನು ಮತ್ತು ಪತಿಭಕ್ತಿಯನ್ನು, ಪತಿಯೂ ಜೈನ ಮತದವನಾದರೂ ಕೂಡ, ಶ್ರವಣ ಮತಕ್ಕೆ ಸೇರಿದವನಾದರೂ ಕೂಡ ಅವನಲ್ಲೂ ಭಕ್ತಿ ಇಟ್ಟು ಶಿವನ ಭಕ್ತಿಯಲ್ಲೂ ಇದ್ದು ಹೀಗೆ ಆಕೆ ಇದ್ದಳು ಅಂತ ಈ ಹರಿಹರ ಕವಿಯವರು ಬಹಳ ವಿವರಣೆಯನ್ನು ಕೊಟ್ಟಿದ್ದಾರೆ. ಇದನ್ನು ಕೂಡ ನಾವಿಲ್ಲಿ ಗಮನಿಸುವುದು ಸೂಕ್ತ ಅಂತ ನನಗೆ ಅನಿಸಿದೆ. ಈಗ ನಾನು ಹೇಳಿದ ಈ ಪದ್ಯಗಳ ಸಾಲುಗಳು ನಮ್ಮ ಬಹಳ ಬೇಕಾದ ಸ್ನೇಹಿತರಾದಂಥ ಕಡಬಾ ಸುಬ್ರಹ್ಮಣ್ಯಂ ಅವರು ನನಗೆ ಪುರಾತನ ರಗಳೆಗಳು ಅನ್ನೋ ಪುಸ್ತಕವನ್ನು ಕೊಟ್ಟಿದ್ದಾರೆ. ಆ ಪುಸ್ತಕದಿಂದ ಈ ಸಾಲುಗಳನ್ನು ಹೇಳಿದ್ದೇನೆ. ಅವರ ಈ ಸೌಜನ್ಯತೆಗಾಗಿ ನಾನು ಅವರಿಗೆ ಈ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. ಇನ್ನು ತಿರುಜ್ಞಾನ ಸಂಬಂಧರು ಇಲ್ಲಿಗೆ ಮಧುರೆಗೆ ಬಂದಿದ್ದಾರೆ. ಬಂದಾಗ ಇವರಿಗೆ ಕುಲಚಿರೈ ನಾಯನ ಅವರು ಬಹಳ ಒಳ್ಳೆಯ ಸ್ವಾಗತವನ್ನು ಏರ್ಪಾಡು ಮಾಡಿದ್ದಾರೆ. ಸ್ವಾಗತವನ್ನು ಏರ್ಪಾಡಿ ಅವರೆಲ್ಲ ತಂಗಿದ್ದಾರೆ. ತಂಗಿರಬೇಕಾದ್ರೆ ಈ ಸಮಾಚಾರ ಶ್ರವಣರಿಗೆ ಹೋಯಿತು. ರಾಜನಿಗೆ ದೂರು ಕೊಟ್ಟರು, ಈ ಥರ ಈ ಒಬ್ಬ ಹುಡುಗ, ಏನೋ ಬ್ರಾಹ್ಮಣ ಹುಡುಗ ಯಾರೋ ಬಂದಾಗಿದೆ, ದೊಡ್ಡ ಮಹಾಮಹೇನವಂತೆ ನಮ್ಮ ಧರ್ಮಕ್ಕೆ, ಶ್ರವಣ ಧರ್ಮಕ್ಕೆ ಆಘಾತ ಉಂಟವಾಗುತ್ತಂತೆ ಕಾಣ್ತಾ ಇದೆ. ಆದ್ದರಿಂದ ಈತನನ್ನು ಈವಾಗಲೇ ಚಿವುಟಿ ಮುಗಿಸಿಬಿಡಬೇಕು ಅಂತ ರಾಜನಿಗೆ ದೂರು ಕೊಟ್ಟು ಅವರು ತಂಗಿದ್ದ ಜಾಗಗಳು, ಗುಡಾರಗಳಿಗೆಲ್ಲ ಬೆಂಕಿ ಇಟ್ಟುಬಿಟ್ರು ರಾಜ ಆಜ್ಞೆಯನ್ನು ಪಡೆದು. ಇದರವರೆಗೆ ನಾನು ಹೇಳಿದ್ದೇನೆ. ಆಗ ಏನಾಯಿತು, ಬೆಂಕಿ ಇಟ್ಟರೆ ಇವರು ಎಲ್ಲ ಗುಡಾರಗಳಿಗೆ ಬೆಂಕಿ ಇಟ್ಟವರು, ಇವರ ಅನುಯಾಯಿಗಳು ಅಂದರೆ ತಿರುಜ್ಞಾನ ಸಂಬಂಧರು ಅವರ ಅನುಯಾಯಿಗಳೆಲ್ಲ ಜ್ಞಾನ ಸಂಬಂಧರವರು ಹೋಗಿ, ಅದು ರಾತ್ರಿ ಬೆಂಕಿ ಇಟ್ಟಿದ್ದು, ಏನಾಯಿತು ಹೋಗಿ ಅವರಿಗೆ ದೂರು ಕೊಟ್ಟರು. ಅವರು ಪದಿಗೆಯನ್ನು ಭಗವಂತನನ್ನು ಪ್ರಾರ್ಥಿಸಿ ಪದಿಗೆಯನ್ನು ಹಾಡಿದ ತಕ್ಷಣ ಬೆಂಕಿ ನಂದಿ ಹೋಯಿತು, ಎಲ್ರಿಗೂ ಯಾರಿಗೂ ಏನೂ ತೊಂದರೆ ಆಗಲಿಲ್ಲ. ಈ ವಿಚಾರ ರಾಣಿಯವರಿಗೆ ತಿಳಿಯಿತು. ಬಹಳ ಗಾಬರಿ ಆಗ್ಬಿಟ್ರು, ಅಯ್ಯೋ ನಾವು ತಿರುಜ್ಞಾನ ಸಂಬಂಧನ ಕರೆಸ್ಕೊಂಡ ಮೇಲೆ ಈ ಥರ ಆಗೋಗ್ಬಿಡ್ತಲ್ಲ, ಅವರು ಬದುಕಿದ್ದಾರೋ ಇಲ್ಲವೋ ಗೊತ್ತಾಗಲಿಲ್ವಲ್ಲ ಅಂತ ಬಹಳ ದುಗುಡದಿಂದ ಏನು ಮಾಡಿದ್ರು, ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿಬಿಟ್ರು ಇಬ್ಬರೂ, ಕುಲಚರ ನಾಯನಾರ್ ಮತ್ತು ರಾಣಿಯವರು. ಇವರು ಬಂದು ಹೀಗಾಗೋಯ್ತಲ್ಲ, ಏನಾಗ್ಬಿಟ್ಟಿದೆಯೋ, ಹೋಗ್ಬಿಟ್ರೋ ಏನೋ ಅಂತ ಹೇಳಿ ಆತ್ಮಹತ್ಯೆಗೆ ತೀರ್ಮಾನ ಮಾಡಿದ್ರು. ಆದರೆ ಸ್ವಲ್ಪ ಸಮಯದ ನಂತರ ಒಳ್ಳೆಯ ಶುಭ ಸಮಾಚಾರವೇ ಬಂತು, ಅವ್ರಿಗೆ ಯಾರಿಗೂ ಏನೋ ಆಗಿಲ್ಲ, ಎಲ್ಲರೂ ಕ್ಷೇಮವಾಗಿದ್ದಾರೆ ಅಂತ ತಿಳಿದ ಮೇಲೆ ಆ ತೀರ್ಮಾನವನ್ನು ಕೈಬಿಟ್ರು. ಕೈಬಿಟ್ಟ ಮೇಲೆ ತಿರುಜ್ಞಾನ ಸಂಬಂಧ ಏನು ಮಾಡಿದ್ರು, ಅವರಿಗೆ ಕಂಪ್ಲೇಂಟ್ ಬಂತಲ್ಲ ಹೀಗೆ ರಾಜ ಮಾಡಿದ್ದಾನೆ ಅಂತ ಬಂದಾಗ ಅವರು ಒಂದು ಪದ್ಯವನ್ನು ಹಾಡಿ ಹೀಗೆ ಹೇಳಿದ್ರು, ಬಯಸಿದರು ಮನಸ್ಸಿನಲ್ಲಿ, ಈ ಬೆಂಕಿಯು ಎಲ್ಲಿಂದ ಬಂತು, ಅಲ್ಲಿಗೆ ಪುನಃ ಹಿಂದಿರುಗಿ ಹೋಗಿ ಯಾರು ಕಳಿಸಿದ್ರೋ ಅವರಿಗೆ ತಾಗಲಿ. ಆದರೆ ಒಂದು ಮಾತು ಅವರು ಮನಸ್ಸಿನಲ್ಲಿ ಇಟ್ಕೊಂಡ್ರು, ರಾಣಿಯವರು ತಮಗೆ ಬೇಕಾದವರು, ಅವರು ಶಿವಭಕ್ತೆ. ಆದ್ದರಿಂದ ಅವರ ಪತಿಯಾದವರಿಗೆ ಪ್ರಾಣಹಾನಿಯನ್ನು ಉಂಟಾಗಬಾರ್ದು, ಆದರೆ ಚೆನ್ನಾಗಿ ಪಾಠ ಕಲಿಸೋ ಥರ ಅವರಿಗೆ ನೋವು ಉಂಟಾಗಬೇಕು, ಆ ಥರ ಇದು ವಾಪಸ್ಸು ಹಿಂದಿರುಗಿ ಹೋಗಲಿ ಅಂತ ಒಂದು ಪದ್ಯವನ್ನು ಹಾಡಿ ಬಯಸಿದರು. ಅದರಂತೆಯೇ ಅವರಿಗೆ ಏನಾಯಿತು, ಈ ಬೆಂಕಿ ಇದೆಯಲ್ಲ ಹೋಯ್ತು ಹೋಯ್ತು ಹೋಯ್ತು, ಈ ಆಜ್ಞೆಯನ್ನು ಹೊರಡಿಸಿದವರು ಯಾರು, ರಾಜ ಪಾಂಡಿರಾಜ ಗೋನ್ಬೆನ್ನು ಹೋಯ್ತು. ಅವರಿಗೆ ತಕ್ಷಣವೇ ಮೈಯೆಲ್ಲ ಉರಿ ಹತ್ಕೊಳ್ತು, ಉಯಿ ತಡೆಯಲಾರದ ಉರಿ ಬೆಂಕಿ ಆ ಥರ ಶರೀರದಲ್ಲಿ ಒದ್ದಾಡ್ತಾ ಇದ್ದಾನೆ ಒದ್ದಾಡ್ತಾ ಇದ್ದಾನೆ. ಆಗ ಶ್ರಮಣರುಗಳೆಲ್ಲ ಬಂದರು, ಶ್ರಮಣರ ಕಡೆ ವೈದ್ಯರುಗಳು ಪಂಡಿತರುಗಳು ಎಲ್ಲರೂ ಬಂದು ರಾಜನ ಒಂದು ನೋವನ್ನು ನಿವಾರಿಸೋದಕ್ಕೆ ಪ್ರಯತ್ನ ಪಟ್ಟರು ವೈದ್ಯರು ಎಲ್ಲ ಬಂದು, ಆದರೆ ಏನೂ ಪ್ರಯೋಜನವಾಗಲಿಲ್ಲ, ಇನ್ನೂ ಜಾಸ್ತಿ ಆಗ್ತಾ ಇದೆ ಜಾಸ್ತಿ ಆಗ್ತಾ ಇದೆ. ರಾಣಿಯವರು ಅವಾಗ ಹೇಳಿದರು, ನೋಡಿ ಇದು ಹೀಗೆ ಕಡಿಮೆ ಆಗತಕ್ಕದ್ದಲ್ಲ, ನನಗೆ ಒಂದು ಸಲಹೆ ಕೊಡಬೇಕು ಅಂತ ಇದೆ ನಿಮಗೆ. ಆ ಬಾಲಕ ಬಂದಿದ್ದಾರಲ್ಲ ಅವರು ಮಹನೀಯರು, ಅವರನ್ನು ನೀವು ಕರೆಸಿದರೆ ಅವರಿಂದ ನಿಮಗೆ ಇದನ್ನು ಗುಣಪಡಿಸೋಕ್ಕೆ ಆಗಬಹುದು, ನೀವು ಆಜ್ಞೆ ಮಾಡಿ ಅಂತ. ರಾಜನಿಗೆ ಬೇರೆ ದಾರಿನೇ ಇಲ್ಲ, ತಡೆಯೋಕ್ಕಾಗದೇ ಇರೋ ಉರಿ ಬೆಂಕಿನಲ್ಲಿದ್ದಾನೆ. ಸರಿ ಹಾಗೆ ಆಗಲಿ ಅಂತ ಹೇಳಿ ಒಪ್ಪಿಗೆ ಕೊಟ್ಟ. ಒಪ್ಪಿಗೆ ಕೊಟ್ಟ ಮೇಲೆ ಇವರಿಬ್ಬರು ಹೋದರು, ಯಾರು ರಾಣಿಯವರು ಕುಲಚ್ಛೇ ನಾಯನಾರವರು ತಿರುಜ್ಞಾನ ಸಂಬಂಧರವರ ಹತ್ರ ಹೋಗಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ನಮ್ಮನ್ನು ರಕ್ಷಿಸಬೇಕು, ರಾಜನು ಬಹಳ ಅಪಾಯದಲ್ಲಿ ಇದ್ದಾನೆ, ಪ್ರಾಣ ಬಿಡ್ತಕ್ಕಂಥ ಉರಿಯಲ್ಲಿದ್ದಾನೆ, ನನ್ನ ಮಂಗಲ್ಯವನ್ನು ನೀವು ಕಾಪಾಡಬೇಕು ಅಂತ ಹೇಳಿ ರಾಣಿಯವರು ಅವರು ಇಬ್ಬರು ಕಾಲಿಗೆ ಬಿದ್ದಾಗ, ನೀವೇನು ಯೋಚನೆ ಮಾಡಬೇಡಿ, ಯಾವುದು ಏನೂ ಆಗುವುದಿಲ್ಲ, ಎಲ್ಲ ಸರಿ ಹೋಗುತ್ತೆ,

ಕ್ರಮಣರೆಲ್ಲ ನೋಡಿದ್ರು, ಇದ್ಯಾಕೋ ರಾಜ ನಮ್ಮ ದಾರಿ ತಪ್ಪತಾ ಇರೋ ಹಾಗೆ ಕಾಣ್ತಾ ಇದೆ ಅಂತ ಅವರು ಅವಾಗಲೇ ಗ್ರಹಿಸ್ಬಿಟ್ರು ಶ್ರಮಣರು ಮಿಕ್ಕವರೆಲ್ಲ. ಯಾಕೋ ರಾಜ ಸರಿಯಾಗಿದ್ದಂಗಿಲ್ಲ ಅಂತ. ಸರಿ ಬಂದರೆ ಏನಾಯಿತು, ಅವರ ನೋಡ್ದ ಅಲ್ಲಿ ಬರ್ತಾ ಇರೋದು ಮಲಗಿದಾನೆ, ಬೆಡ್ನಲ್ಲಿ ಮಲಗಿದಾನೆ, ತಡೆಯೋಕ್ಕಾಗದೆ. ಆ ಅವರ ದರ್ಶನವಾಗ್ತಾ ಇದ್ದ ಹಾಗೆ ಇಲ್ಲಿ ಉರಿ ಕಡಿಮೆ ಆಗೋಕ್ಕೆ ಶುರುವಾಯಿತು. ಆಮೇಲೆ ಅವರು ಒಳಕ್ಕೆ ಬರ್ತಾ ಇರುವಾಗ ತಾನಾಗೆ ತನ್ನ ಎರಡು ಕೈಗಳು ಎತ್ತಿ ಮೇಲಕ್ಕೆ ಅವನಿಗೆ ಗೊತ್ತಿಲ್ಲದ ಹಾಗೆ ನಮಸ್ಕಾರ ಮಾಡಿಬಿಟ್ಟು ಇದನ್ನು ಹೀಗೆ ವಿವರಿಸಿದ್ದಾರೆ. ಆ ತರಹ ಈ ತರಹ ಅವರ ನಡವಳಿಕೆ ಬದಲಾಗ್ತಾ ಇರೋ ಹಾಗೆ ಕೂಡ ಕ್ರಮೇಣ ಇಲ್ಲಿ ಉರಿ ಕಡಿಮೆ ಆಗ್ತಾ ಇದೆ. ಸರಿ ರಾಜ ಎಷ್ಟಾದರೂ ಒಂದು ತನ್ನ ದೊಡ್ಡ ಸ್ಥಿತಿಯನ್ನು ಅಲ್ಲಿ ತೋರಿಸ್ಕೊಂಡ. ಏನು ಅಂತಂದರೆ, ಈ ಬರೋದು ಒಬ್ಬ ಬಾಲಕನಾದರೂ ಚಿಕ್ಕ ಮಗುವ ಆದರೂ ಕೂಡ ಜ್ಞಾನಿಯಾಗಿರುವಂತೆ ಕಾಣ್ತದೆ. ಆದ್ದರಿಂದ ಅವರಿಗೆ ಉತ್ತಮವಾದ ಪೀಠವನ್ನು ಕೊಡಬೇಕು, ಅಲ್ಲಿ ಮರ್ಯಾದೆಯಿಂದ ಕೂಡಿಸಬೇಕು ಅಂತ ಹೇಳಿ ಒಂದು ಬಂಗಾರದ ಪೀಠವನ್ನೇ ಪಕ್ಕದಲ್ಲಿ ತನ್ನ ತಲೆಯ ಪಕ್ಕದಲ್ಲಿ ಕೂಡುವಂತೆ ಒಂದು ಪೀಠವನ್ನು ನೀಡಿಸಿದ. ಅದರಂತೆ ಅವರು ಬಂದು ಅಲ್ಲಿ ಕೂತ್ಕೊಂಡ್ರು. ಇದು ಆ ಮಗು ಹತ್ರ ಬರ್ತಾ ಇದ್ದ ಹಾಗೆ ಈ ರಾಜನಿಗೆ ಕ್ರಮೇಣ ಉರಿ ಕಡಿಮೆ ಆಗೋಗ್ತಾ ಇದೆ. ಇದು ಶ್ರಮಣರಿಗೆ ಸ್ವಲ್ಪವೂ ಹಿಡಿಸಲಿಲ್ಲ, ಮನಸ್ಸಿಗೆ ಬೇಜಾರಾಗ್ತಾ ಇದೆ. ಸರಿ ಬಂದರು ನೋಡಿ, ರಾಣಿಯವರಿಗೆಲ್ಲ ಹೇಳಿದರು ಇವರಿಗೆ ಗುಣವಾಗ್ತಾ ಇಲ್ಲ, ಈ ಥರ ಅನುಭವಿಸ್ತಾ ಇದ್ದಾರೆ, ತಾವು ಬಂದು ಏನು ಮಾಡಬೇಕು, ಚಿಕಿತ್ಸೆ ಮಾಡ್ತಿರು, ಇದನ್ನು ಪರಿಹರಿಸಬೇಕು ಅಂತ ವಿಜ್ಞಾಪಿಸ್ಕೊಂಡ್ರು. ಸರಿ ತಿರುಜ್ಞಾನ ಸಂಬಂಧರು ಬಂದಿರು, ಅದೇ ಅದಕ್ಕೆ ತಾನೇ ಆಗಲಿ. ಈ ಶ್ರವಣರಿಗೆ ಅವರಿಗೆಲ್ಲ ಇದು ಒಪ್ಪಿಗೆನೇ ಆಗಲಿಲ್ಲ. ಆದರೂ ರಾಜ ಆಜ್ಞೆ ಮಾಡಿಬಿಡಿದ್ರು. ತಿರುಜ್ಞಾನ ಸಂಬಂಧವರು ಅಲ್ಲಿ ಪೀಠದಲ್ಲಿ ಕೂತಿದ್ದಾರೆ. ಕೂತಿರಬೇಕಾದ್ರೆ ಇವರು ಈ ಶ್ರವಣರು ಅವರೆಲ್ಲ ಏನು ಮಾಡ್ತಾ ಇದ್ದಾರೆ, ಗಲಾಟೆ ಮಾಡ್ತಾ ಇದ್ದಾರೆ. ಇವರು ನಾವು ಇವಾಗ ವಾದದಲ್ಲಿ ಇವರನ್ನು ಗೆಲ್ಲಬೇಕು, ನಮ್ಮನ್ನು ಅವ್ರು ಗೆಲ್ಲಬೇಕು, ಆಮೇಲೆ ಮಿಕ್ಕ ವಿಷಯ ಯಾವುದಾದರೂ ಕೂಡ ವಾದದಲ್ಲಿ ವಾದದ ವಿವಾದಗಳು ನಡೀಲಿ, ಆಮೇಲೆ ನೋಡೋಣ ಅಂತ ಹೇಳಿ ಏನು ಮಾಡ್ತಾ ಇದ್ದಾರೆ, ಗಂಡಾಗುಂಡಿ ಮಾಡ್ತಾ ಇದ್ದಾರೆ. ಆ ಮಗುವನ್ನ ಅವನ ಮೇಲೆ ಆಕ್ರಮಣ ಮಾಡೋ ತರಹ ಏನೋ ಗಾಬರಿ ಆಗೋ ಥರ ಮಾಡ್ತಾ ಇದ್ದಾರೆ. ಏನಾದರೂ ಮಗುಗೆ ಹಾನಿಯಾಗುತ್ತೋ, ಹೊಡಿತಾರೋ ಬಡಿತಾರೋ, ಆ ಥರ ಒಂದು ಆಕ್ರಮಣದ ಬುದ್ಧಿ ತೋರಿಸ್ತಾ ಇದ್ದಾರೆ. ಇದರಿಂದ ರಾಣಿಯವರಿಗೆ ಬಹಳ ಭಯವಾಯಿತು. ಏನು ಹೀಗೆ ಮಾಡ್ತಾ ಇದ್ದಾರೆ, ಮಗು ಏನಾದರೂ ತೊಂದರೆ ಮಾಡಿಬಿಡ್ತಾರೋ, ಹೊಡಿತಾರೋ ಬಡಿತಾರೋ ಅಂತ ಹೇಳಿಬಿಟ್ಟು ಮನಸ್ಸಿನಲ್ಲಿ ಬಹಳ ವೇದನೆಗೊಳ್ತಾರೆ. ಆ ವೇದನೆ ನಮ್ಮ ತ್ರಿಜ್ಞಾನ ಸಂಬಂಧರಿಗೆ ಗೊತ್ತಾಗತ್ತೆ. ಅಮ್ಮ ಅಂದರೆ ತಾಯಿ ಮಗು ಆ ಪ್ರೇಮ ವಾತ್ಸಲ್ಯದ ಇದು ಬಂಧನ ಅಲ್ಲಿ ಗೊತ್ತಾಗ್ತಾ ಇದೆ. ತ್ರಿಜ್ಞಾನ ಸಂಬಂಧರು ಹೇಳ್ತಾರೆ ರಾಣಿಯವರಿಗೆ, ನೀವೇನು ಹೆದರ್ಕೋಬೇಡಿ, ನಾನು ಚಿಕ್ಕವನು ಅಂತ ಅಂದ್ಕೊಂಡಿದ್ದೀರಾ, ಇವರಿಂದ ಏನೂ ಮಾಡೋಕ್ಕಾಗೋದಿಲ್ಲ. ನಾನು ನನ್ನ ಹಿಂದೆ ನನ್ನ ಮುಂದೆ ನನ್ನ ಒಳಗೆ ಭಗವಂತ ಇದ್ದಾನೆ, ಆದ್ದರಿಂದ ನೀವು ಏನೂ ಭಯಪಡಬೇಡಿ, ನಾನು ಚಿಕ್ಕವನಲ್ಲ, ನೀವು ತಿಳಿದಿರೋ ಹಾಗೆ ಏನು ಭಯಪಡಬೇಕಾದಿಲ್ಲ ಅಂತ ಆಶ್ವಾಸನೆ ಒಂದು ಪದ್ಯದ ಮೂಲಕ ಕೊಡ್ತಾರೆ. ಇವರು ವಾದ ವಿವಾದ ಮಾಡಬೇಕು ಅಂತ ಇದ್ದಾಗ ಹೇಳ್ತಾರೆ ರಾಣಿಯವರು, ಮಂತ್ರಿಯವರು ಹೇಳ್ತಾರೆ, ಇವಾಗ ರಾಜ ಬಹಳ ವೇದನೆಯನ್ನು ಅನುಭವಿಸ್ತಾ ಇದ್ದಾನೆ, ಹಿಂಸೆಯಲ್ಲಿದ್ದಾನೆ, ಅದನ್ನು ಚಿಕಿತ್ಸೆ ಮಾಡಿ ಗುಣಪಡಿಸುವ ಮೊದಲು ಅದನ್ನು ನೋಡಬೇಕೇ ವಿನಃ ವಾದ ವಿವಾದಗಳು ಇವಾಗ ಸಲ್ಲದು ಕೂಡುದು, ಏನಿದ್ದರೂ ಚಿಕಿತ್ಸೆ ಮಾಡಿ ಅವರಿಗೆ ಗುಣಪಡಿಸೋದನ್ನು ನೋಡಿ ಅಂತ ಹೇಳಿದರು. ಆಗ ಶ್ರಮಣರು ಬಿಡ್ತಾರೆಯೇ, ಹೌದು ನಾವು ಚಿಕಿತ್ಸೆ ಮಾಡಬೇಕು ರಾಜನಿಗೆ, ನಾವು ನಮ್ಮ ಪ್ರಯತ್ನವೂ ಮಾಡಬೇಕು, ಚಿಕಿತ್ಸೆ ಮಂತ್ರಗಳು ತಂತ್ರಗಳು ಎಲ್ಲ ಮಾಡ್ತೇವೆ, ರಾಜನ ಎಡಭಾಗವನ್ನು ನಾವು ಇಟ್ಕೊಳ್ಳೋದಕ್ಕೆ ಪ್ರಯತ್ನ, ನೋಡಿ ಹೆಂಗಿದೆ ಅರ್ಧ ಭಾಗ ಅಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರು. ನಾವು ರಾಜನ ಎಡಭಾಗಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ, ಜ್ಞಾನ ಸಂಬಂಧರು ಏನು ಮಾಡ್ತಾರೆ ಮಾಡಲಿ ಅಂತಂದರು. ಜ್ಞಾನ ಸಂಬಂಧರು ಮಿಕ್ಕಿದ್ದು ಬಲಭಾಗ ಇತ್ತು, ಆ ಬಲಭಾಗದ ಕಡೆ ನಾನೇ ಶಿವನ ಇದರಿಂದ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳಿ ಅವರು ತಮ್ಮ ಚಿಕಿತ್ಸೆಯನ್ನು ಮುಂದುವರಿಸ್ತಾರೆ. ಈಗ ಏನಾಗತ್ತೆ, ತಿರುಜ್ಞಾನ ಸಂಬಂಧರವರು ತಾವು ಮಂತ್ರಿಸಿರುವಂಥ ಪದ್ಯಗಳನ್ನು ಹೇಳಿಬಿಟ್ಟು ಆ ಒಂದು ವಿಭೂತಿ ತಂದಿರ್ತಾರೆ, ಆ ವಿಭೂತಿಯನ್ನು ಅಲ್ಲಿ ಅವರ ಮೈಗೆ ಸವರಕ್ಕೆ ನೋಡ್ತಾರೆ, ಪ್ರಯತ್ನ ಪಡ್ತಾರೆ ರಾಜನ ಬಲಭಾಗಕ್ಕೆ. ಆಗ ಶ್ರಮಣರು ಮತ್ತೆ ಗಲಾಟೆ ಶುರು ಮಾಡ್ತಾರೆ, ಏನೋ ಮಂತ್ರದ ಇದು ತಂದುಬಿಟ್ಟಿದ್ದಾನೆ, ಅದೆಲ್ಲ ನಾವು ಒಪ್ಪೋದಿಲ್ಲ, ಇದೆಲ್ಲ ನಾವು ಒಪ್ಪೋದಿಲ್ಲ, ಏನೋ ಮಂತ್ರ ತಂತ್ರ ಏನೋ ಕೆಡುಕು ಮಾಡ್ತಾ ಇದ್ದಾನೆ ಅಂಥೇಳಿ ಮತ್ತೆ ಗಲಾಟೆ ಮಾಡ್ತಾರೆ. ಆಗ ತಿರುಜ್ಞಾನ ಸಂಬಂಧರು ಹೇಳ್ತಾರೆ, ಇದು ಮಂತ್ರಿಸಿದ ವಿಭೂತಿನೇ ಆಗಲಿ, ನಿಮ್ಮಲ್ಲೇ ಈ ದೇವಸ್ಥಾನದಲ್ಲೋ ಎಲ್ಲೋ ಪಾಕಶಾಲೆ ಇರುತ್ತೆ ನೋಡಿ, ಅಲ್ಲೇನಾದರೂ ಬೂದಿ ಇದ್ದರೆ ತಗೊಂಬನ್ನಿ, ಅಡುಗೆ ಮಾಡಿರುವ ಬೂದಿ ಸೌದೆಯದ ಬೂದಿ ಇದ್ದರೆ ಅದನ್ನು ತಗೊಂಬನ್ನಿ, ನೀವೇ ತಗೊಂಬಂದು ಕೊಡಿ ಅಂತ ಹೇಳ್ತಾರೆ. ಅದರಂತೆ ಶ್ರಮಣರು ಹೋಗಿ ಆ ಪಾಕಶಾಲೆಯಲ್ಲೆಲ್ಲೋ ಯಾವತ್ತೋ ಒಲೆ ಹಚ್ಚಿದ್ದು

ಜನ್ಮದಲ್ಲಿ ಗೊತ್ತಿಲ್ಲ. ಅದು ಹಳೇ ಬೂದಿ, ಅಡುಗೆ ಮನೆ ಬೂದಿ, ಅದನ್ನು ತಂದು ತಿರುಜ್ಞಾನ ಸಂಬಂಧರ ಕೈ ಕೊಟ್ಟರು. ತಿರುಜ್ಞಾನ ಸಂಬಂಧರವರು ತಮ್ಮ ಮಂತ್ರಶಕ್ತಿಯ ಮೂಲಕ ಅದನ್ನು ವಿಭೂತಿಯಾಗಿ ಪರಿವರ್ತಿಸಿ ರಾಜನ ಮೈಗೆ ಸ್ವಲ್ಪ ಸ್ವಲ್ಪವಾಗಿ ಮೃದುವಾಗಿ ಮೃದುವಾಗಿ ಸವರ್ತಾ ಇದ್ದರೆ ರಾಜನಿಗೆ ತಂಪಾದ ಒಂದು ಅನುಭವ ಉಂಟಾಗ್ತಾ ಇದೆ. ಈ ಶ್ರಮಣರು ಬೋಧಿಸಿ ಏನು ಮಾಡ್ತಾ ಇದ್ದಾರೆ, ಅವರು ಟ್ರೀಟ್ಮೆಂಟ್ ಹೇಗಿದೆ ಅಂತಂದರೆ ಏನೇನೋ ಮಂತ್ರಗಳು ತಂತ್ರಗಳು ಹೇಳಿಕೊಂಡು ಈ ನವಿಲ್ಗರಿಯಿಂದ ಅದರ ಇದರಿಂದ ರಾಜನ ಬೆನ್ನನ್ನು ಮೈಯನ್ನು ಎಡಭಾಗದಲ್ಲಿ ಸವರ್ತಾ ಇದ್ದಾರೆ. ಅದು ರಾಜನಿಗೆ ಹಿಂಸೆ ಆಗ್ತಾ ಇದೆ, ಅವರು ಸವರದಷ್ಟು ಬೆಂಕಿ ಜಾಸ್ತಿ ಆಗ್ತಾ ಇದೆ. ಆಗ ರಾಜನಿಗೆ ವಿಪರೀತ ಕೋಪ ನೋಡ್ತು. ಈ ಕಡೆ ಜ್ಞಾನ ಸಂಬಂಧವರು ಮಾಡ್ತಾ ಇರೋ ಒಂದು ಶುಶ್ರೂಷೆಯಿಂದ ಆತನಿಗೆ ಹಿತವಾಗ್ತಾ ಇದೆ, ಈ ಶ್ರಮಣರು ಮಾಡ್ತಾ ಇರೋದರಿಂದ ಬೆಂಕಿ ಅದು ಎಷ್ಟು ಬೆಂಕಿ ಆಗಿತ್ತು ಅಂತ ಹೇಳ್ತಾರೆ ಅಂತಂದರೆ ಆ ನವಲ್ಗರಿ ಇದೆಯಲ್ಲ ಅದೆಲ್ಲ ಸುಟ್ಟು ಕೆಂಡದಂತೆ ಆಗಿಬಿಡ್ತಂತೆ, ಅಷ್ಟು ಹೀಟಂತೆ. ಸರಿ, ರಾಜನಿಗೆ ಬಹಳ ಕೋಪ ಬಂದ್ಬಿಡ್ತು, ನೀವು ಮಾಡೋದು ಸರಿ ಇಲ್ಲ, ನೀವು ನಿಲ್ಲಿಸಿಬಿಡಿ, ನನಗೆ ತಡೆಯೋಕ್ಕಾಗ್ತಾ ಇಲ್ಲ, ನೀವಿಲ್ಲೇ ನಿಲ್ಲಿಸಿಬಿಡಿ, ನಿಮ್ಮ ಚಿಕಿತ್ಸೆ ನಿಮ್ಮ ಟ್ರೀಟ್ಮೆಂಟ್ ಅಲ್ಲ ಸಾಕು, ತಿರುಜ್ಞಾನ ಸಂಬಂಧರೆ ನನ್ನ ಪೂರ್ತಿ ಶರೀರವನ್ನು ವಾಸಿ ಮಾಡಲಿ ಗುಣಪಡಿಸಲಿ ಅಂತ ಹೇಳಿ ಆ ಥರ ಹೇಳ್ತಾರೆ. ಶ್ರಮಣರಿಗೆ ಬೇರೆ ಏನೂ ಮಾರ್ಗವೇ ಇರೋದಿಲ್ಲ, ಆದರೂ ಒಂದು ಮಾತು ಹೇಳ್ತಾರೆ. ಅವಾಗ ಶ್ರಮಣರು ಬಿಡೋದಿಲ್ಲ, ರಾಜನೇ ಮುಂಚೆನೇ ಹೇಳಿರ್ತಾರೆ ಇದು, ಅವರು ಒಂದು ವೇಳೆ ಗುಣಪಡಿಸಿದ್ರು ಕೂಡ ನಾವೇ ಗುಣಪಡಿಸಿದ್ವಿ ಅಂತ ನೀವು ಹೇಳಬೇಕು, ಒಪ್ಕೊಳ್ಬೇಕು ಅಂತ ಹೇಳಿದ್ರು. ರಾಜನದಕ್ಕೆ ಕಿವಿಗೊಡೋದೇ ಇಲ್ಲ, ಯಾರು ಗುಣಪಡಿಸಿದ್ರೋ ಅವ್ರು ಗುಣಪಡಿಸಿದ್ರು ಅಂತಲೇ ಹೇಳ್ತೀನಿ ಅಂತ ಹೇಳಿ ಈ ತಂತ್ರವನ್ನು ಉಪಯೋಗಿಸ್ತಾರೆ. ಆಮೇಲೆ ತಿರುಜ್ಞಾನ ಸಂಬಂಧರು ಆ ವಿಭೂತಿಯನ್ನು ಉಪಯೋಗಿಸಿ ರಾಜನಿಗೆ ಮೈನಲ್ಲಿ ತಡವಿ ಸಂಪೂರ್ಣವಾಗಿ ಆತನ ಗುಣವಾಗುವಂತೆ ಮಾಡ್ತಾರೆ. ಅಂದರೆ ಇಲ್ಲಿ ಒಂದು ಪದಿಹವಿದೆ, ಆ ಪದಿಹವನ್ನು ಹಾಡ್ತಾರೆ ಅವರು. ಓಂ ನಮಃ ಶಿವಾಯ ಪಂಚಾಕ್ಷರವನ್ನು ಜಪಿಸ್ಕೊಂಡೇ ಹೇಳ್ತಾರೆ. ಈ ಉಪಯೋಗಿಸ್ತಾರಲ್ಲ ಈ ವಿಭೂತಿ, ಅದರ ಮಹಿಮೆ ಆವಾಗ ಒಂದು ಪದಿಹ ಹಾಡ್ತಾರೆ ಅವರು. ಆ ಪದಿಹವನ್ನು ನಾವು ಕೇಳಬೇಕು, ಅದರ ಅರ್ಥವನ್ನು ನಾನು ಹೇಳ್ತೇನೆ. ಅಂದರೆ ಆ ವಿಭೂತಿಗೆ ಎಷ್ಟು ಮಹಿಮೆ ಇದೆ ಅನ್ನೋದು ಆ ಪದಿಹದ ಮೂಲಕ ನಮಗೆ ಗೊತ್ತಾಗುತ್ತೆ. ಅದನ್ನು ಪದಿಹವನ್ನು ನಾವು ಕೇಳೋಣ. ಕೇಳೋದಕ್ಕೆ ಮುಂಚೆ ನಾನು ಅದರ ಅರ್ಥವನ್ನು ಹೇಳಿಬಿಡ್ತೇನೆ, ತಾತ್ಪರ್ಯವನ್ನು ಹೇಳ್ತೇನೆ. ಅದರ ಆ ಪದಿಹ ಹೀಗೆ ಶುರು ಆಗುತ್ತೆ. ಮಂದಿರ ಮಾವದು ನೀರು, ನೀರು ಅಂತಂದರೆ ವಿಭೂತಿ ಅಂತ ಅರ್ಥ. ಮಂದಿರ ಮಾವದು ನೀರು, ತಂದಿರ ಮಾವದು ನೀರು ಅಂತ ಹೇಳಿ ಪ್ರಾರಂಭವಾಗುತ್ತೆ. ಇದರ ತಾತ್ಪರ್ಯ ಎಲ್ಲ ಇದರದು ಹೀಗೆ ಇದೆ, ಅದು ಬಹಳ ಸುಂದರವಾದ್ದು. ಅಂದರೆ ಈ ನೀರು ಅನ್ನೋದು ಅಂದರೆ ವಿಭೂತಿ ಸುಂದರವಾದ್ದು, ಇದನ್ನು ಧರಿಸಿದವರು ಎಲ್ಲ ಕಷ್ಟಗಳನ್ನು ಯಾರು ಧರಿಸ್ತಾರೋ ಅದನ್ನು ಶ್ರದ್ಧೆಯಿಂದ ಧರಿಸ್ತಾರೋ ಅವರ ಎಲ್ಲ ಕಷ್ಟಗಳೂ ಪರಿಹಾರವಾಗುತ್ತೆ, ಜ್ಞಾನವನ್ನು ನೀಡುತ್ತದೆ, ಜ್ಞಾನ ಸಂಪಾದನೆಗೆ ಮತ್ತು ನಿತ್ಯವಾದ ಸತ್ಯ ಅಂದರೆ ಭಗವಂತ ನಿತ್ಯವಾದ ಸತ್ಯವನ್ನು ತಿಳಿಯಲು ಇದು ಒಂದು ಮಾಧ್ಯಮ ಮೀಡಿಯಂ ಈ ವಿಭೂತಿ ಅನ್ನೋದು. ಮತ್ತು ಮುಕ್ತಿಯನ್ನು ಕೊಡುತ್ತದೆ. ಋಷಿಗಳು ಸಾಧುಸಂತರು ಎಲ್ಲರೂ ಇದನ್ನು ಧರಿಸಿದ್ದಾರೆ, ಇದು ಸತ್ಯವೇ ಅಂತ ಭಕ್ತರು ಪ್ರಶಂಸುತ್ತಾರೆ. ಭಕ್ತಿಯನ್ನು ನೀಡುತ್ತದೆ, ಇದು ಧರಿಸುವವರಿಗೆ ಹಿರಿಮೆಯನ್ನು ಕೊಡುತ್ತೆ ವಿಭೂತಿಯನ್ನು ಅಂದರೆ ಧರಿಸುವ ನೀರು ಅಂತಂದರೆ. ಮತ್ತು ಇದು ಸಂಪೂರ್ಣತೆಗೆ ಶುದ್ಧ ಬುದ್ಧಿ ಇದನ್ನೆಲ್ಲ ಕೊಡುತ್ತೆ, ಸಂಪೂರ್ಣತೆ ಇದು ಮೃತ್ಯುಭಯ ನಿವಾರಣೆ ಆಗುತ್ತೆ, ಹಾಡಲು ಇಂಪಾಗಿರುತ್ತೆ. ತಪಸ್ವಿಗಳಿಗೆ ಅವರೆಲ್ಲ ಧರಿಸ್ತಾರೆ. ದುರಾಸೆ ಲೋಭ ಇದನ್ನೆಲ್ಲ ತೊಲಗಿಸುತ್ತದೆ, ಕಷ್ಟಗಳನ್ನು ತೊಲಗಿಸುತ್ತದೆ, ದುಃಖ ನಿವಾರಣೆಯಾಗುತ್ತದೆ, ಮತ್ತು ಮಾಯೆಯಿಂದ ನಿವೃತ್ತಿ ಸಿಗುತ್ತದೆ. ಸೋಮಹರಿತನದಿಂದ ಅಂದರೆ ಲೇಸಿನೆಸ್ ತಾಮಸ ಗುಣಗಳಿಂದ ಇರೋವರು ಅವರ ತಾಮಸ ಗುಣವನ್ನು ನಿವಾರಿಸಿ ಅವರ ಮನಸ್ಸನ್ನು ಶುದ್ಧಿಗೊಳಿಸುತ್ತದೆ, ಸರ್ವ ಪಾಪಗಳನ್ನು ನಿವಾರಿಸುತ್ತದೆ. ಇದು ಪೂರ್ಣವಾದ ವಸ್ತು, ಸತ್ಯವಾದ ವಸ್ತು. ಹೀಗೆಲ್ಲ ವಿಭೂತಿ ಬಗ್ಗೆ ಹಿರಿಮೆ ಇದೆ. ಕೊನೆಗೆ ಅವರು ಒಂದು ಸೊಗಸಾದ ಮಾತು ಹೇಳಿದ್ದಾರೆ ಜ್ಞಾನ ಸಂಬಂಧರವರು. ಶೀರ್ಗಾಳಿಯೇ ದೇವರಿಂದ ನಾನು ಆಶೀರ್ವಾದವನ್ನು ಪಡೆದಿದ್ದೇನೆ. ಈ ಪದ್ಯವನ್ನು ಹೀಗೆ ರಚಿಸಿ ಈ ವಿಭೂತಿಯ ಮೂಲಕ ಈ ಇಷ್ಟು ಮಹಿಮೆಯುಳ್ಳ ವಿಭೂತಿಯ ಮೂಲಕ ಈ ರಾಜನ ಕಷ್ಟವನ್ನು ನಿವಾರಿಸುವುದಕ್ಕೆ
ನಾನು ಇದನ್ನು ಉಪಯೋಗಿಸ್ತಾ ಇದ್ದೇನೆ. ಇದನ್ನು ಇದೇ ಶ್ರದ್ಧೆ ಅಂದರೆ ನನ್ನಿಂದ ರಚಿಸಲ್ಪಟ್ಟ ಈ ಪದ್ಯವನ್ನು ರಚಿಸಿ ಆ ಭಕ್ತಿಯಿಂದ ನಾನು ಈ ದೇವರ ನೋವನ್ನು ನಿವಾರಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಇದೇ ತರಹ ಈ ವಿಭೂತಿಯನ್ನು ನಾನು ರಚಿಸಿದ ಪದ್ಯದ ಮೂಲಕ ಹೇಳಿಕೊಂಡು ಭಕ್ತಿಯಿಂದ ಯಾರು ಧರಿಸ್ತಾರೋ ಅವರಿಗೂ ಕೂಡ ಎಲ್ಲ ಸಂದರ್ಭದಲ್ಲೂ ಒಳ್ಳೆಯದೇ ಆಗತ್ತೆ, ರಾಜನಿಗೂ ಕೂಡ ಒಳ್ಳೆಯದಾಗತ್ತೆ ಅಂತ ಹೇಳಿ ಆ ವಿಭೂತಿಯನ್ನು ಅವರ ಮೈಗೆ ತಡೆಯುತ್ತಾರೆ, ಅವರ ಆ ನೋವು ಪರಿಹಾರವಾಗುತ್ತೆ. ಇಲ್ಲಿ ನಾವು ಭಸ್ಮಧಾರಣ ಮಂತ್ರವನ್ನು ಸ್ಮರಿಸಿಕೊಳ್ಳುವುದು ಸಮಂಜಸ ಅಂತ ಅನಿಸ್ತದೆ. ಓಂ ಅಗ್ನಿರಿತಿ ಭಸ್ಮ, ವಾಯುರಿತಿ ಭಸ್ಮ, ಜಲಮಿತಿ ಭಸ್ಮ, ಸ್ಥಳಮಿತಿ ಭಸ್ಮ, ವ್ಯೋಮೇತಿ ಭಸ್ಮ, ಸರ್ವಗಂ ಹವಾಯಿದಂ ಭಸ್ಮ. ಇದು ಆ ಮಂತ್ರ. ಇಲ್ಲಿಂದ ನಾವು ಇವಾಗ ಆ ಪದ್ಯವನ್ನು ಕೇಳೋಣ. ತಿರುಚಿತ್ರಂಬಲಂ.

0: ಚಿದಂಬರಂ.
1: ಹೀಗೆ ಈಗ ರಾಜನಿಗೆ ಸಂಪೂರ್ಣವಾಗಿ ಗುಣವಾಯಿತು. ಶ್ರವಣರು ಮಾಡಿದ ಚಿಕಿತ್ಸೆ ಆಗಲಿ ಮಂತ್ರವೋ ತಂತ್ರವೋ ಏನೂ ಪ್ರಯೋಜನವಿಲ್ಲ, ಅವರ ಮತವೇ ಸರಿ ಇಲ್ಲ ಅನ್ನೋ ಒಂದು ಭಾವನೆ ಬಂದ್ಬಿಡ್ತು. ಅದರಿಂದ ಘೋಷಿಸಿಬಿಟ್ಟ, ನೀವು ಏನೂ ಪ್ರಯೋಜನವಿಲ್ಲ, ನಿಮ್ಮ ಮಂತ್ರವೋ ತಂತ್ರವೋ ಅದೋ ಶ್ರವಣರೋ ನೀವೇನೂ ಯೂಸ್ಲೆಸ್ ನಾಲಾಯ್ತಕ್ಕಂತ ರಾಜ ಘೋಷಿಸಿಬಿಟ್ಟ. ಈ ಶೈವಮತದ ಇವರೇ ಉತ್ತಮವಾದ್ದು ಅಂತ ಆತನಿಗೆ ಮನವರಿಕೆ ಆಗೋಗ್ಬಿಡ್ತು. ಆಗ ಅವರು ಯಾರೂ ಒಪ್ಕೊಳ್ಳೋಕ್ಕೆ ತಯಾರಿಲ್ಲ, ಶ್ರವಣರಿಗೆ ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ಆಗ ಏನು ಮಾಡಿದ್ರು, ಆಹಾ ಹಾಂ ಹಾಂ ಹಾಂ ಹಾಂ ಅದೆಲ್ಲ ನಾವು ಒಪ್ಕೊಳ್ಳೋದಿಲ್ಲ, ಅದೇನೋ ಮಂತ್ರ ಶಾಸ್ತ್ರ ಮಾಡಿಬಿಟ್ಟು ನಿಮಗೆ ಗುಣಪಡಿಸ್ಬಿಟ್ಟಿದ್ದಾನೆ, ನಮಗೆ ನಮ್ಮ ಎರಡು ಪರೀಕ್ಷೆಗಳು ನಡೆಸಬೇಕು, ಆ ಎರಡು ಪರೀಕ್ಷೆಗಳಲ್ಲಿ ತೇರ್ಗಡೆಯಾದ್ರೇ ನಾವು ಒಪ್ಕೊಳ್ಳೋದು ಅಂತ ಹೇಳಿ ಹಠ ಹಿಡಿದ್ರು. ಅದು ಏನು ಪರೀಕ್ಷೆ ಅಂತಂದರೆ, ಒಂದು ಅನಲ್ವಾದಂ, ಇನ್ನೊಂದು ಪುನಲ್ವಾದಂ ಅಂತ ಹೇಳಿದ್ದಾರೆ. ಅಂದರೆ ಏನು, ಒಂದು ಫೈರ್ ಟೆಸ್ಟ್ ಅನಲ್ವಾದಂ, ಪುನಲ್ವಾದಂ ಅಂತಂದರೆ ಏನು, ಅದು ವಾಟರ್ ಟೆಸ್ಟ್ ಅಂತೆ, ಅಕ್ವಾಟಿಕ್ ಟೆಸ್ಟ್. ಎರಡೂ ಇದರ ನಡಿಬೇಕು ಅಂತ ಹಠ ಹೇಳಿದರು. ಸರಿ, ತಿರುಜ್ಞಾನ ಸಂಬಂಧರು ಆಗಬಹುದು, ಅದೇನು ಒಪ್ಕೊಂಡ್ರು ಅವರು, ಅವರಿಗಿಂತ ಅದು ದೊಡ್ಡದಲ್ವಲ್ಲ, ಇವರು ತಾನೇ ಪಜೀತಿ ಬಿಡ್ತಾ ಇದ್ದಾರೆ. ಅದರಂತೆ ಏನು ಅಂತಂದರೆ ಫೈರ್ ಟೆಸ್ಟ್, ಫೈರ್ ಟೆಸ್ಟ್ನಲ್ಲಿ ಏನು ಅಂತಂದರೆ, ನೀವು ನಿಮ್ಮ ಮತದ ತತ್ವಗಳನ್ನು ಏನೇನಿದೆಯೋ ಅದೆಲ್ಲ ಬರೆದು ಬೆಂಕಿಯಲ್ಲಿ ಹಾಕಿ, ತಿರುಜ್ಞಾನ ಸಂಬಂಧರು ಅವರಿಗೆ ಏನು ಹೇಳ್ತಾರೋ ಅದನ್ನು ಅವರ ಇದನ್ನು ಅವರು ಬೆಂಕಿಯಲ್ಲಿ ಹಾಕ್ತಾರೆ. ಇವರು ಏನು ಅಂತಂದರೆ, ತಾವು ಗೆಲ್ಲೋದಿಲ್ಲ ಅದು ಗೊತ್ತಿದೆ, ಆದರೂ ಬೆಂಕಿಯಲ್ಲಿ ಹಾಕಿದ್ರೆ ಅವ್ರು ಹಾಕಿದ್ರೆ ಅದು ಉರಿದು ಹೋಗುತ್ತಲ್ಲ, ಅದರಿಂದ ತಾವು ಗೆದ್ವಿ, ಅವರು ಸೋತಂಗಾಗತ್ತೆ ನೋಡಿ, ಆ ಪ್ಲ್ಯಾನ್ ಇವ್ರದ್ದು, ಶ್ರವಣರದ್ದು. ಸರಿ, ಇವರು ಒಪ್ಕೊಂಡ್ರು. ಇವರು ಏನು ಮಾಡಿದ್ರು, ಜೈನರು ಏನು ಶ್ರವಣರು ಏನು ಮಾಡಿದ್ರು ಅಂತಂದರೆ, ನಮಗೆ ತೋಚಿದ ಮಂತ್ರ ತಂತ್ರಗಳೆಲ್ಲ ತತ್ವಗಳು ಎಲ್ಲ ಬರೆದು ಬೆಂಕಿನಲ್ಲಿ ಹಾಕಿದ್ರು. ಅದೇ ಸಮಯಕ್ಕೆ ತಿರುಜ್ಞಾನ ಸಂಬಂಧರವರು ತಾವು ತಿರುನಲ್ಲಾರ್ನಲ್ಲಿ ರಚಿಸಿದ ಪದ್ಯವನ್ನು ಒಂದು ತಾಳೆಗರಿನಲ್ಲಿ ಬರೆದು ಆ ಪದ್ಯವನ್ನು ಅಲ್ಲಿ ಸ್ಮರಿಸಿಕೊಂಡು ಅದನ್ನು ಬೆಂಕಿಯಲ್ಲಿ ಹಾಕಿದ್ರು. ಏನಾಯಿತು, ಅನಲ್ವಾದಮು ಶ್ರವಣರು ಹಾಕಿದ್ದ ತತ್ವಗಳು ಅದೆಲ್ಲ ತಕ್ಷಣವೇ ಸುಟ್ಟು ಬೂದಿ ಆಗೋಯಿತು. ಆದರೆ ಇವರು ಹಾಕಿದ ಪದ್ಯ ಇದೆಯಲ್ಲ, ಅದು ಹಾಗೇ ಉರಿಯಿದೆ, ಪ್ರಕಾಶಮಾನವಾಗಿ ಜಾಜಲ್ವಾಗ್ತಾ ಇದೆ. ಅನಲ್ವಾದಂನಲ್ಲಿ ಶ್ರವಣರು ಸೋತರು. ಇನ್ನು ಉಳಿದಿರೋದು ಪುನಲ್ವಾದಂ. ಆಗ ಇದು ಪುನಲ್ವಾದಂ ಆಗಬೇಕು ಅಂತಂದರೆ, ಆವಾಗ ಅದು ಕುಲಚ್ಚಿರೆ ನಾಯ್ನಾರು ಇದ್ದಾರಲ್ಲ, ಅವರು ಮಧ್ಯ ಪ್ರವೇಶಿಸಿದರು. ನೀವು ನೋಡಿ ಈವಾಗ ಆವಾಗಲೇ ತಕರಾರು ಮಾಡಿ ಸೋಲ್ತಾ ಇದ್ದೀರಿ, ಗೊತ್ತಾಯ್ತೆ. ಈ ಸಲ ಒಂದು ನಿಬಂಧನೆ ಇದೆ, ಯಾರು ಸೋಲ್ತಾರೋ ಅವ್ರು ಏನು ಶಿಕ್ಷೆ ಆಗಬೇಕು ನೀವೇ ಹೇಳಿಬಿಡಿ ಅಂತ ಶ್ರವಣರಿಗೆ ಹೇಳಿದರು. ಯಾರು, ಮಂತ್ರಿ ಕುಲಚರೈ ನಾಯ್ನಾರವರು ಹೇಳಿದರು. ಆದರೂ ಇವರಿಗೆ ತಾವೇ ಗೆಲ್ತೀವಿ ಅನ್ನೋ ಒಂದು ನಂಬಿಕೆ ಶ್ರವಣರಿಗೆ. ಅವ್ರು ಹೇಳಿದರು, ಯಾರು ಸೋಲ್ತಾರೋ ಅವರಿಗೆ ಮರಣದಂಡನೆಯೇ ಸರಿಯಾದ ಶಿಕ್ಷೆ ಅಂತ ಅದು ಬೇರೆ ಹೇಳಿದ್ರು. ಅದರಂತೆ ಏನಾಯಿತು, ಇದೇ ರೀತಿ ಇವರ ತತ್ವಗಳನ್ನೆಲ್ಲ ಬರೆದು ವೈಗೈ ನದಿ ಅಂತ ಅಲ್ಲಿ ಇದೆ, ಪಾಂಡ್ಯರಾಜನ ಮಧುರೈ ಹತ್ರ, ಆ ನದಿ ಉಕ್ಕಿ ಪ್ರವಾಹ ಹರಿತಾ ಇದೆ, ಆ ಪ್ರವಾಹದಲ್ಲಿ ಇವರ ತತ್ವಗಳನ್ನು ಬರೆದು ಗರಿನಲ್ಲಿ ಹಾಕುವುದು, ತಾಳೆಗರಿನಲ್ಲಿ. ನಮ್ಮ ತಿರುಜ್ಞಾನ ಸಂಬಂಧರವರು ಕೂಡ ತಮ್ಮ ಒಂದು ಕೃತಿಯನ್ನು ಅದರಲ್ಲಿ ಹಾಕುವುದು, ಯಾವುದು ಕೊಚ್ಚಿಕೊಂಡು ಹೋಗದೆ ಕೈಗೆ ಸಿಗಪ್ಪೋ ಅದು ಅಂತ ಕಂಡೀಷನ್. ಆಗ ಏನಾಯಿತು, ಶ್ರವಣರುಗಳೆಲ್ಲ ತಮ್ಮ ತತ್ವಗಳನ್ನು ಅದೆಲ್ಲ ಬರೆದದ್ದು ಕಟ್ಟನ್ನು ನೀರಿನಲ್ಲಿ ಹಾಕೋದು, ಕೊಚ್ಕೊಂಡು ಹೊರಡೋದು ಅಡ್ರೆಸ್ಸೇ ಇಲ್ಲ, ಎಲ್ಲೋ ಹೋಗ್ಬಿಡ್ತು, ಕೊಚ್ಕೊಂಡು ಪ್ರವಾಹದಲ್ಲಿದೆ. ಅದರಂತೆ ತಿರುಜ್ಞಾನ ಸಂಬಂಧರವರು ಏನು ಮಾಡಿದ್ರು, ಒಂದು ಪದ್ಯವನ್ನು ಅವಾಗ ಹಾಡಿ ಭಕ್ತಿಯಿಂದ ಸ್ಮರಿಸಿ ತಮ್ಮ ಒಂದು ಇದನ್ನು ಕೂಡ ಅದರಲ್ಲಿ ಹಾಕಿದ್ರು. ಆಗ ಅವರು ಹಾಕಿದ್ದ ತಾಳೆಗರಿ, ಅದರಲ್ಲಿ ಬರೆದಿದ್ದ ಇದರಲ್ಲಿ ಹಾಕಿದ್ದ ತಾಳೆಗರಿ ಏನಾಗಿದೆ, ಪ್ರವಾಹಕ್ಕೆ ಎದುರಾಗಿ ಮೇಲ್ಮೇಲಕ್ಕೆ ಹರ್ಕೊಂಡು ಓಡೋಗ್ತಾ ಇದೆ. ಮೇಲಕ್ಕೆ ಪ್ರವಾಹ ಕೆಳಗಡೆಗೆ ಹೋದರೆ ಇವ್ರದ್ದು ತಾಳೆಗರಿ ಇದು ಮೇಲೆ ಹೋಗ್ತಾ ಇದೆ. ಅದನ್ನು ಹಿಡಿದುಕೊಳ್ಳೋದಕ್ಕೆ ಕುಲಚಿರೈ ನಾನಾರು ಕುದುರೆನಲ್ಲಿ ಓಟ ಓಡ್ತಾ ಇದ್ದಾರಂತೆ, ಪ್ರವಾಹದ ಎದುರಿಗೆ. ಆಗ ಮತ್ತೊಂದು ಪದ್ಯವನ್ನು ಕೂಡ ನಮ್ಮ ತಿರುಜ್ಞಾನ ಸಂಬಂಧರವರು ಹಾಡ್ತಾರೆ. ಹಾಡಿದಾಗ ಅದು ತಿರುವೇಡಗಂ ಅನ್ನೋ ಒಂದು ಜಾಗದಲ್ಲಿ ಹೋಗಿ ಅದು ಅಲ್ಲಿ ನಿಲ್ಲತ್ತೆ. ಆ ಜಾಗದಲ್ಲಿ ಬಂದು ಕುಲಚಿರೈ ನಾಯನಾರವರು ಅದನ್ನು ತೆಗೆದುಕೊಳ್ತಾರೆ, ಆ ನದಿಯಿಂದ ತೆಗೆದುಕೊಳ್ತಾರೆ. ಆವಾಗ ಎಲ್ಲರಿಗೂ ಕನ್ವಿನ್ಸ್ ಆಗೋಯಿತು, ಶೈವ ಮತವೇ ಸರಿಯಾದ ಮತ ಇದೆಲ್ಲ ಬರೀ ಡೊಂಗಿ ಮತ ಅಂತ ಗೊತ್ತಾಗೋಯಿತು ಶ್ರಮಣರುಗಳಿಗೆ. ತಕ್ಕ ಶಾಸ್ತಿ ಆಗಬೇಕು. ಇದನ್ನು ತೆಗೆದುಕೊಂಡು ಹೋಗಿ ಎಲ್ಲರೂ ಕೂಡ ಅಂದರೆ ಆ ಪ್ರವಾಹದಲ್ಲಿ ಎದುರಾಗಿ ಬಂದಿದ್ದಂಥ ತಿರುಜ್ಞಾನರ ಸಂಬಂಧವರು ಬರೆದಿದ್ದ ಪದೇ ಬರೆದಿದ್ರಲ್ಲ, ಏನು ಬರೆದಿದ್ದರು ಅದು, ಅದನ್ನು ತಗೊಂಡು ಎಲ್ಲರೂ ಕೂಡ ಅಂದರೆ ಮಂತ್ರಿ ರಾಣಿಯವರು ರಾಜ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸಾಕ್ಷಾತ್ತಾಗಿ ಭಗವಂತನಿಗೆ ನಮಸ್ಕರಿಸಿ ಅವರು ತಮ್ಮ ಎಲ್ರಿಗೂ ಸಮಾಧಾನವಾಯಿತು. ತಿರುಜ್ಞಾನ ಸಂಬಂಧರವರು ತಾವು ಬರೆದು ಹಾಕಿದ ಪದ್ಯವನ್ನು ಬರೆದು ಹಾಕಿದ ನದಿಯಲ್ಲಿ ಹಾಕಿದಾಗ ಒಂದು ಪದ್ಯವನ್ನು ಹಾಡಿದ್ರಲ್ಲ, ಆ ಪದ್ಯವನ್ನು ಈಗ ನಾವು ಕೇಳೋಣ.

0: ಈಗ ನಾವು ಕೇಳಿದ ಮೊದಲನೆಯ ಪದ್ಯದ ಅರ್ಥ ಹೀಗಿದೆ. ಯಾಗ ಯಜ್ಞಾದಿಗಳಿಗೆ ಅಗತ್ಯವಾದವುಗಳು ಯಾವ್ಯಾವೆಂದರೆ ಬ್ರಾಹ್ಮಣರು, ಹವಿಸನ್ನು ಸ್ವೀಕರಿಸುವ ದೇವತೆಗಳು, ಮತ್ತು ಈ ಯಾಗಕ್ಕೆ ಬೇಕಾದ ಹವಿ ತುಪ್ಪ, ಮೊಸರು, ಹಾಲು ಇದನ್ನೆಲ್ಲ ಒದಗಿಸುವ ಗೋಪಾಲಕರು. ಇವರು ಯಾಗಯಜ್ಞಾದಿಗಳಿಗೆ ಅಗತ್ಯವಾಗಿ ಬೇಕಾದವರು. ಇವರೆಲ್ಲರೂ ಚೆನ್ನಾಗಿ ಬಾಳಲಿ, ಮಳೆಯೂ ಬೀಳಲಿ, ರಾಜನು ಎದ್ದು ನಿಲ್ಲಲಿ, ಎಲ್ಲ ವಿಧದಲ್ಲಿಯೂ ರಾಜನು ಏಳಿಗೆಯನ್ನು ಹೊಂದಲಿ. ಈ ತರಹ ಆ ಪದೇಹವನ್ನು ಬರೆದು ತಾಳೆಗರಿ ಮೇಲೆ ಬರೆದು ನದಿಯಲ್ಲಿ ಹಾಕಿದರು. ಆ ಓಲೆಗರಿ ಏನಾಗ್ತಾ ಇದೆ, ಎದುರಾಗಿ ಪ್ರವಾಹಕ್ಕೆ ಎದುರಾಗಿ ಓಡಿ ಏರಿ ಬರ್ತಾ ಇದೆ. ಆವಾಗ ರಾಜನು ಈ ರಾಜನ್ ವೇಂದನ್ ಮೋಂಗುಗ ಅಂತ ಹೇಳಿದ್ದಾರೆ. ವೇಂದನ್ ಮೋಂಗುಗ ಅಂದರೆ ರಾಜನು ಎದ್ದು ನಿಲ್ಲಲಿ, ರಾಜನು ಏಳಿಗೆ ಆಗಲಿ ಅಂದರೆ ಈ ಅರ್ಥ ಏನು ಅಂತಂದರೆ, ಇದನ್ನು ಹೇಳಿದ ಕೂಡಲೇ ರಾಜನಿಗೆ ಗೂನು ನಿವೃತ್ತಿಯಾಗಿ ನೆಟ್ಟಿಗೆ ನಿಂತ. ಆಗಲೇ ಈತನಿಗೆ ಗೂನ್ ಪಾಂಡ್ಯ ಅನ್ನೋ ಹೆಸರು ಹೋಗಿ ನಿಂದ್ರಶೀರ್ ನೆಡುಮಾರನ್ ಅಂತ ಹೆಸರು ಬಂತು. ಆಗ ಆತ ಮುಂದಕ್ಕೆ ಆತನು ಒಬ್ಬ ನಾಯನಾಗ ಆದರು. ಮುಂದಕ್ಕೆ ಕೆಟ್ಟ ಸಂಗತಿಗಳಲ್ಲೂ ಎಲ್ಲವೂ ನಿವಾರಣೆ ಆಗಲಿ, ಪರಮೇಶ್ವರನ ಹೆಸರೇ ಎಲ್ಲೆಲ್ಲಿಯೂ ತುಂಬಿರಲಿ, ಪ್ರಪಂಚವು ಕಾರ್ಪಣ್ಯಗಳಿಂದ ನಿವಾರಣೆ ಹೊಂದಲಿ. ಮತ್ತೆ ಹೇಳೋದೆಲ್ಲ ಆ ತಾಳೆಗರಿ ಮೇಲೋ ಬರೋದಕ್ಕೆ ಸಂಬಂಧಪಟ್ಟಿದ್ದಲ್ಲ, ಆದರೆ ರಾಜನನ್ನು ಕುರಿತು ನೋಡಪ್ಪ ಹೇಗಾಗ್ತಾ ಇದೆ, ಮೇಲಕ್ಕೆ ಹೇಗೆ ಬರ್ತಾ ಇದೆ ಅಂತ ವಿವರಣೆಯನ್ನು ಕೊಟ್ಟು ರಾಜನಿಗೆ ಅಡ್ರೆಸ್ ಮಾಡ್ತಾ ಇದ್ದಾರೆ. ಪರಮೇಶ್ವರನು ಮಾರ್ಕಂಡೇಯನನ್ನು ಉದ್ಧರಿಸಲು ಯಮನನ್ನು ಒದಲಿಲ್ಲವೇನು, ಚಂಡೀಶ್ವರನನ್ನು ಉದ್ಧರಿಸಿ ಕಾಪಾಡಲಿಲ್ಲವೇ? ಅಮೃತ ಮಂಥನದ ಸಮಯದಲ್ಲಿ ಹಾಲಾಹಲ ವಿಷಯವು ಬಂದಾಗ ಪರಮೇಶ್ವರನನ್ನು ಅದನ್ನು ಕುಡಿದು ಪ್ರಪಂಚವನ್ನು ಕಾಪಾಡಲಿಲ್ಲವೇ? ಇಂತಹ ಪರಮೇಶ್ವರನು ಆ ಓಲೆಗರಿಯ ಪ್ರವಾಹದೆದುರು ತೇಲಿ ಬರೆಯಂತ ಮಾಡಿದವನು. ಈತನೇ ಉನ್ನತವಾದ ಒಡೆಯನಲ್ಲವೇ, ಒಡೆಯನೆಂದರೆ ಈತನೇ ಅಲ್ಲವೇ ಅಂತ ಹೊಗಳಿದ್ದಾರೆ. ಮುಂದಿನ ಪದ್ಯದ ಅರ್ಥ, ಸಜ್ಜನರೇ ವಾಸಿಸುವ ಶೀರ್ಗಾಳಿಯ ಜ್ಞಾನ ಸಂಬಂಧವನ್ನು ರಚಿಸಿದ ಈ 10 ಪಾಸುರುಗಳನ್ನು ಯಾರು ಶ್ರದ್ಧಾಭಕ್ತಿಗಳಿಂದ ಹಾಡುತ್ತಾರೆ ಆ ಭಕ್ತರಿಗೆ ಸ್ವರ್ಗವನ್ನೇ ಆಳುವ ಯೋಗ್ಯತೆ ಲಭಿಸುತ್ತದೆ ಅಂತ ಈ ಪದ್ಯಗಳ ಅರ್ಥ. ಈ ರೀತಿ ಎಲ್ಲರಿಗೂ ಸಮಾಧಾನಕರವಾಗಿ, ಸಮರ್ಪಕವಾಗಿ, ರಾಜನಿಗೂ ಕೂಡ ಸಮಾಧಾನವಾಗಿ ಎಲ್ಲ ಸಮಸ್ಯೆಗಳು ಪರಿಹಾರವಾಗಿ ಮತ್ತೆ ಆ ರಾಜ್ಯದಲ್ಲಿ ಶೈವ ಮತ ಪುನರುಜ್ಜೀವನಗೊಳಿಸಲ್ಪಟ್ಟಿತು, ಶ್ರವಣ ಮತವು ಅಲ್ಲಿಗೆ ಮುಕ್ತಾಯಗೊಳಿಸಲ್ಪಟ್ಟಿತು. ಕುಲಚ್ಚರೈ ನಾಯನಾರವರು ಅವರು ಯಾವ ಕಾರ್ಯವನ್ನು ನೆರವೇರಿಸುವಾಗಿ ಬೇಗಿತ್ತಿತು, ಶ್ರವಣರಿಗೆ ಅವರು ಕೇಳಿದರು ಏನು ಶಿಕ್ಷೆ ಆಗಬೇಕು ಅಂತ. ಆ ಮರಣದಂಡನೆ ಶಿಕ್ಷೆಯನ್ನು ಇವರಿಗೆ ನೆರವೇರಿಸುವಂತೆ ಆಜ್ಞಾಪಿಸಿದರು. ಅಲ್ಲಿಗೆ ಶ್ರವಣರ ದರ್ಬಾರ್ ಮುಗಿದು ಶೈವ ಮತ ಸ್ಥಾಪನೆಯಾಗಿತ್ತು. ಈ ವೇಳೆಗೆ ಮಗನು ಬರಲಿಲ್ವಲ್ಲ, ತುಂಬ ದಿವಸ ಆಯಿತಲ್ಲ ಅಂತ ಚಿಂತೆಗೊಳಗಾದ ತಿರುಜ್ಞಾನ ಸಂಬಂಧರವರ ತಂದೆಯವರು ಅಲ್ಲಿಂದ ಹೊರಟು ಮಗನನ್ನು ನೋಡೋದಕ್ಕೆ ಇಲ್ಲಿಗೆ ಬಂದುಬಿಟ್ರು. ಅಲ್ಲಿಗೆ ರಾಜನು, ರಾಜನ ಮಂತ್ರಿಯವರು, ರಾಜನ ಧರ್ಮಪತ್ನಿಯವರು ಇವರೆಲ್ಲ ಒಟ್ಟಿಗೆ ಸೇರಿ ಸ್ವಲ್ಪ ದಿವಸ ಸಂಭ್ರಮದಿಂದ ಆನಂದದಿಂದ ಅಲ್ಲಿ ಇದ್ದರು, ಚೆನ್ನಾಗಿದ್ದರು. ಮುಂದೆ ಏನಾಯಿತು, ಎಲ್ಲರೂ ಸೇರಿ ಯಾತ್ರೆ ಹೊರಟರು ರಾಮೇಶ್ವರದ ಕಡೆಗೆ. ಮುಂದಿನ ವಿಡಿಯೋದಲ್ಲಿ ಅದನ್ನು ವಿವರಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.
1: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು shaivam.org ರೇಡಿಯೋಸ್, 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ shaivam.org. ಓಂ ನಮಃ ಶಿವಾಯ.
2: ಡಿಯರ್ ಲಿಸನರ್ಸ್ ಆಫ್ shaivam.org, ದಿ ಫಾಲೋವಿಂಗ್ ಇಸ್ ಶುಕ್ಲ ಯಜುರ್ವೇದಂ ಕಾನ್ವಶಾಖ ಅಧ್ಯಾಯ 20.

ಇಷ್ಟೋ ಯಜ್ಞೋ ಭೃಗುಭಿರಾಶೀರ್ದಾವಸೂಭಿಃ ತಸ್ಯಾನ ಇಷ್ಟಸ್ಯ ಪ್ರೀತಸ್ಯ ದ್ರವೀಣೇಹ ಗಾಮೇಹ ಇಷ್ಟೋ ಅಗ್ನಿರಾಹೂತಃ ಪಿಪರ್ತು ನ ಇಷ್ಟಗ್ಯ ಹವಿಃ ಸ್ವಗೇದಂ ದೇವೇಭ್ಯೋ ನಮಃ.

ಪರಂ ವಿಶ್ವವೇದಸಂ ಅಸ್ಯ ಯಜ್ಞಸ್ಯ ಸುಕ್ರತುಂ ಅಗ್ನಿರ್ವೃತ್ರಾಣಿ ಜಂಘನದ್ರವೀಣಸ್ಯುರ್ವೀಮನ್ಯಯಾ ಸಮಿದ್ಧಃ